ಸ್ನೇಹಿತರೆ, ಇಂದು 1948 ಶಕವರ್ಷ, ಆಷಾಢ ಮಾಸದ 8 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 29 ತಾರೀಕು ಸೋಮವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದೀವಿ. ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 5:58:52. ಈ ಸಮಯದಲ್ಲಿ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಸಮಯ ಆಗ್ತಾ ಇದೆ 6:04:28. ಮುಂದೆ ಸರಿಯಾಗಿ 6:05 ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಹೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ತಮ್ಮೆಲ್ಲರಿಗೂ ನಾದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುವುದರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಶ್ರೀಶೈಲ ಕ್ಷೇತ್ರದ ಕುರಿತು ಸಹ ಒಂದಷ್ಟು ಮಾತು ಸಾಗುತ್ತೆ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು.

ಹೌದು, ಶಿವ ಶಿವ ಶಿವ ಎನ್ನು ಮನವೇ. ಇಂದು ಸೋಮವಾರ ಸ್ನೇಹಿತರೆ, ಶಿವನನ್ನು ಪೂಜಿಸುವಂತಹ ವಾರ. ಇವತ್ತಾದರೂ ನಾವು ಶಿವನನ್ನು ನೆನೆಯೋಣ, ಅವನ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಸ್ನೇಹಿತರೆ, ಸಮಯ ಆಗ್ತಾ ಇದೆ, 6:18:57 ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಗಲೇ ಹೇಳಿದ್ವಿ, ಇಂದಿನ ನಾದರ್ಶನೆ ಕಾರ್ಯಕ್ರಮದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಶ್ರೀಶೈಲ ಕ್ಷೇತ್ರದ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಅಂತ ಹೇಳಿ. ಇದು ಎರಡನೇ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು. ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ದಟ್ಟವಾದಂತಹ ಅರಣ್ಯದ ನಡುವೆ ಕೃಷ್ಣಾ ನದಿಯ ದಡದಲ್ಲಿ ಶ್ರೀಶೈಲ ಕ್ಷೇತ್ರವನ್ನು ಕಾಣಬಹುದು ಸ್ನೇಹಿತರೆ. ಇಲ್ಲಿ ಹರಿಯುವಂತಹ ಕೃಷ್ಣೆಯನ್ನು ಭಕ್ತರು ಪ್ರೀತಿಯಿಂದ ಪಾತಾಳ ಗಂಗೆ ಅಂತ ಹೇಳಿ ಕರೀತಾರೆ. ಹಾಗೆ ಮಹಾಭಾರತ ಮತ್ತು ಶಿವಪುರಾಣಗಳಲ್ಲಿ ವರ್ಣಿತವಾಗಿರೋ ಪ್ರಕಾರ ಈ ಪುಣ್ಯಕ್ಷೇತ್ರದ ಶಿಖರವನ್ನು ಕಣ್ತುಂಬಿಕೊಂಡ್ರೆ ಸಾಕಂತೆ, ಮನುಷ್ಯನ ಸರ್ವ ಕಷ್ಟಗಳೂ ಸಹ ದೂರವಾಗಿ ಮುಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಈಗ ನಾವು ಈ ಶ್ರೀಶೈಲ ಕುರಿತಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ಈ ಮೂಲಕ ಆದರೂ ಸಹ ನಾವು ಆ ಒಂದು ಮಲ್ಲಿಕಾರ್ಜುನನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ವಿದ್ಯಾಭೂಷಣ ವರದನೆಯಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ಶಿವ, ಮಹದೇವ, ಶಂಕರ, ಮಲ್ಲಿಕಾರ್ಜುನ, ವಿಶ್ವನಾಥ, ಹೀಗೆ ನಾನಾ ಹೆಸರುಗಳಿಂದ ಪೂಜಿಸಲ್ಪಡುವಂತಹ ಶಿವನ ಕುರಿತಾದಂತಹ ಒಂದಷ್ಟು ಮಾಹಿತಿ ಹಾಗೆ ಭಕ್ತಿಗೀತೆಗಳನ್ನು ನಾವು ಕೇಳ್ತಾ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 6:25, 2 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನಬಿಲ್ಲು. ಹಾಗೆ ಶ್ರೀಶೈಲದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿರುವಂತಹ ಒಂದು ದಟ್ಟವಾದಂತಹ ಅರಣ್ಯದ ನಡುವೆ ಈ ಒಂದು ಕ್ಷೇತ್ರವಿದೆ. ಈ ಸುಂದರ ಬೆಟ್ಟದ ಮೇಲೆ ಶಿವ ಮಲ್ಲಿಕಾರ್ಜುನಾಗಿ ನೆಲೆಸಿದ್ದರ ಹಿಂದೆ ಒಂದು ರೋಚಕವಾದಂತಹ ಇತಿಹಾಸ ಇದೆ. ಹಿಂದೆ ಚಂದ್ರಗುಪ್ತ ಎನ್ನುವಂತಹ ಅರಸನ ಮಗಳಾದಂತಹ ಚಂದ್ರಾವತಿಯು ತಂದೆಯ ಮೇಲಿನ ಅಸಮಾಧಾನದಿಂದ ಮನೆಯನ್ನು ತೊರೆದು ಶ್ರೀಶೈಲದ ಕಾಡಿನಲ್ಲಿ ಗೊಲ್ಲರ ನಡುವೆ ವಾಸ ಮಾಡ್ತಿದ್ಲಂತೆ. ಒಮ್ಮೆ ಆಕೆ ಹಸುವೊಂದು ಕಾಡಿನಲ್ಲಿ ಇದ್ದಂತಹ ಶಿವಲಿಂಗದ ಮೇಲೆ ತಾನಾಗಿಯೇ ಹಾಲು ಸುರಿಸುತ್ತಿರುವುದನ್ನು ಕಳೆದಳಂತೆ. ಅಂದೇ ರಾತ್ರಿ ಶಿವ ಆಕೆಯ ಕನಸಿನಲ್ಲಿ ಬಂದು ತಾನು ಅಲ್ಲಿ ಇದ್ದೀನಿ ಅಂತ ಹೇಳಿ ದೃಢಪಡಿಸ್ತಾನಂತೆ. ಆಗ ಚಂದ್ರಾವತಿಯು ಭಕ್ತಿಯಿಂದ ಅಲ್ಲಿ ಒಂದು ಸುಂದರವಾದಂತಹ ಮಂದಿರವನ್ನು ಕಟ್ಟಿಸ್ತಾಳೆ. ಹಾಗೆ ಪ್ರತಿದಿನ ಕಾಡಿನ ಮಲ್ಲಿಗೆ ಪುಷ್ಪಗಳಿಂದ ಶಿವನನ್ನು ಪೂಜೆ ಮಾಡ್ತಾಳಂತೆ. ಹಾಗಾಗಿ ಇಲ್ಲಿರುವಂತಹ ದೇವರಿಗೆ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡೋದ್ರಿಂದ ಮಲ್ಲಿಕಾ ಅಂದರೆ ಮಲ್ಲಿಕಾರ್ಜುನ ಅನ್ನುವಂತಹ ಹೆಸರು ಬಂತು ಅಂತ ಹೇಳ್ತಾ ಈಗ ನಿಮಗಾಗಿ ಲಿಂಗಾಷ್ಟಕಂ ಈ ಒಂದು ಪ್ರಸಾರ ಆಗ್ತಾ ಇದೆ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಹೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಗಮನ ಬಿಲ್ಲು. ಸಮಯ ಆಗ್ತಾ ಇದೆ 6:51. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಭಕ್ತಿ ಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಹಾಗೆ ಶ್ರೀಶೈಲದ ಕುರಿತು ಮಾಹಿತಿಯನ್ನು ನೀಡ್ತಾ ಸಾಗ್ತಾ ಇದ್ದೀವಿ. ಚಂದ್ರ

ಪಾರ್ವತಿಯು ಮಲ್ಲಿಕಾ ಅಂದರೆ ಮಲ್ಲಿಗೆಯ ಪುಷ್ಪಗಳಿಂದ ಶಿವನನ್ನು ಪೂಜಿಸಿದ್ರಿಂದ ಈ ಒಂದು ಕ್ಷೇತ್ರದಲ್ಲಿರುವಂತಹ ಶಿವನಿಗೆ ಮಲ್ಲಿಕಾರ್ಜುನ ಎನ್ನುವಂತಹ ಹೆಸರು ಬಂತು ಅಂತ ಹೇಳಿ ತಿಳ್ಕೊಂಡ್ವಿ. ಇನ್ನು ಶ್ರೀಶೈಲದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಕೇವಲ ಜ್ಯೋತಿರ್ಲಿಂಗ ಮಾತ್ರ ಅಲ್ಲ, ಪ್ರಸಿದ್ಧ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಸಹ ಹೌದು. ಇನ್ನು ಮಲ್ಲಿಕಾರ್ಜುನ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ಜಗನ್ಮಾತೆ ಭ್ರಮರಾಂಬಿಕೆಯ ಭವ್ಯ ಮಂದಿರವನ್ನು ಕಾಣಬಹುದು ಸ್ನೇಹಿತರೆ. ಇಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರೂ ಒಟ್ಟಿಗೆ ನೆಲೆಸಿರೋದ್ರಿಂದ ಈ ಕ್ಷೇತ್ರದ ಮಹಿಮೆಯನ್ನು ಇಮ್ಮಡಿಗೊಳಿಸಿದೆ. ಇನ್ನು ಈ ಸ್ಥಳೀಯ ನಂಬಿಕೆಗಳ ಪ್ರಕಾರ ಒಮ್ಮೆ ಶಿವ ಬೇಟೆಗಾರನ ರೂಪದಲ್ಲಿ ಬಂದು ಇಲ್ಲಿನ ಒಂದು ಚೆಂಚು ಎನ್ನುವಂತಹ ಬುಡಕಟ್ಟಿನ ಹೆಣ್ಣು ಮಗಳನ್ನು ಮದುವೆಯಾದನಂತೆ. ಹಾಗಾಗಿಯೇ ಇಂದಿಗೂ ಅಲ್ಲಿನ ಚೆಂಚು ಜನರೇ ಈ ಮಂದಿರದ ರಕ್ಷಕರು ತಾವು ಅಂತ ಹೇಳಿ ಭಾವಿಸಿ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಂತೆ. ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯು ಅತ್ಯಂತ ವೈಭವದಿಂದ ಜರುಗುತ್ತೆ ಅಂತ ಹೇಳ್ತಾ ಈಗ ವಿಶ್ವನ ಅಷ್ಟಾತಕಂನ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ತ್ರಿಪುರಪತಿಂ ಭಜ ವಿಶ್ವನಾಥಂ ಭೂತಾಧಿಪಂ ಭುಜಗಭೂಷಣ ಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯವರಪ್ರದಶೂಲಪಾಣಿಂ ವಾರಾಣಸೀಪುರಪತಿಂ.

ಕಿಂಚ ಸುನಿವಾರ್ಯ ಮನಸ್ಸಮಾಧೌ ಆದಾಯ ಹೃತ್ಕಮಲ ಮಧ್ಯಗತಂ ಪ್ರವೇಶಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ ರಾಗಾದಿ ದೋಷರಹಿತ ಸ್ವಜನಾನುರಾಗಂ ವೈರಾಗ್ಯ ಶಾಂತಿ ನಿಲಯಂ ಗಿರಿಜಾ ಸಹಾಯಂ ಮಾಧುರ್ಯ ಧೈರ್ಯ ಸುಭಗಂ

ಪುರಪತೇ ಸ್ತವನ ಶಿವಸ್ಯ ವ್ಯಾಸೋಕ್ತಮಷ್ಟಕಮಿದಂ ಪಠಿತ ಮನುಷ್ಯ ವಿದ್ಯಾಂ ಶ್ರಿಯಂ ವಿಪುಲ ಸೌಖ್ಯಮನಂತ ಕೀರ್ತ್ಯಂ ಸಂಪ್ರಾಪ್ಯ ದೇಹ ವಿಲಯೇ ಲಭತೆ ಚ ಮೋಕ್ಷಂ ವಿಶ್ವನಾಥಾಷ್ಟಕಮಿದಂ ಯಃ

ವಿಶ್ವನಾಥಾಷ್ಟಕಮನ್ನ ಕೇಳಿ ಬಂದ್ರೆ ಸ್ನೇಹಿತರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 6:36:36. ನೀವು ಕೇಳ್ತಾ ಇದ್ರಿ ನಾದರ್ಶಿನಿ ಕಾರ್ಯಕ್ರಮ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಹಾಗೆ ಸ್ನೇಹಿತರೆ, ಇನ್ನು ಶ್ರೀಶೈಲ ಕ್ಷೇತ್ರ ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಬೌದ್ಧ ಧರ್ಮೀಯರಿಗೂ ಸಹ ಅತ್ಯಂತ ಪವಿತ್ರವಾದಂತಹ ಸ್ಥಳ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಮಹಾನ್ ಬೌದ್ಧ ತತ್ವಜ್ಞಾನಿಯಾದಂತಹ ಆರ್ಯ ನಾಗಾರ್ಜುನರು ಇದೇ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ತಪಸ್ಸನ್ನು ಮಾಡಿದಂಥದ್ದು. ಹಾಗೆ ಆಯುರ್ವೇದ, ರಸವಿದ್ಯೆ, ಮಂತ್ರಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದಂತಹ ನಾಗಾರ್ಜುನರು ಪ್ರಖ್ಯಾತ ನಲಂದ ವಿಶ್ವವಿದ್ಯಾನಿಲಯದ ಸ್ಥಾಪಕರಲ್ಲಿ ಒಬ್ಬರು ಎನ್ನುವಂತಹ ಒಂದು ಗೌರವಕ್ಕೂ ಸಹ ಪಾತ್ರರಾಗಿದ್ದಾರೆ. ಭೋಜದೇವರಾಜನಿಗೆ ಬೌದ್ಧ ಧರ್ಮದ ದೀಕ್ಷೆಯನ್ನು ನೀಡಿದಂತಹ ನಾಗಾರ್ಜುನರ ಪಾದ ಸ್ಪರ್ಶದಿಂದ ಈ ಭೂಮಿ ಮತ್ತಷ್ಟು ಪಾವನವಾಗಿದೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ ಇದು 101.3 ಕನ್ನಡ ಕಾಮನವಿಲ್ಲು.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:42 ಸೆಕೆಂಡ್ಗಳು. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಶ್ರೀಶೈಲ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಹಿಂದೂ ಧರ್ಮಕ್ಕೆ ಮಾತ್ರವಲ್ಲದೆ ಬೌದ್ಧ ಧರ್ಮೀಯರಿಗೂ ಸಹ ಅತ್ಯಂತ ಪವಿತ್ರವಾದಂತಹ ಸ್ಥಳ ಶ್ರೀಶೈಲ. ಅಲ್ಲದೆ ವೀರಶೈವ ಧರ್ಮದ ಪವಿತ್ರ ಪಂಚಪೀಠಗಳಲ್ಲಿ ಒಂದಾದಂತಹ ಪಂಡಿತಾರಾಧ್ಯ ಪೀಠವೂ ಸಹ ಶ್ರೀಶೈಲದಲ್ಲಿಯೇ ಇರೋದು. ಇಲ್ಲಿ ಅನೇಕ ವೀರಶೈವ ಜಂಗಮರ ಮಠಗಳನ್ನು ನಾವು ನೋಡಬಹುದು. ಹಾಗೆ ಈ ಪುರಾತನ ಮಂದಿರದ ಅಭಿವೃದ್ಧಿಗೆ ಇತಿಹಾಸದ ಅನೇಕ ಮಹಾನ್ ರಾಜರು ಕೈಜೋಡಿಸಿದ್ದಾರೆ. 14ನೇ ಶತಮಾನದಲ್ಲಿ ವೇಮರೆಡ್ಡಿ ಅರಸನು ಭಕ್ತರ ಅನುಕೂಲಕ್ಕಾಗಿ ಪಾತಾಳಗಂಗೆಗೆ ಮೆಟ್ಟಿಲುಗಳನ್ನು ಕಟ್ಟಿಸಿದರೆ ವಿಜಯನಗರದ ಹೆಮ್ಮೆಯ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ ಇಲ್ಲಿಗೆ ಭೇಟಿ ನೀಡಿ ಚಿನ್ನದ ಶಿಖರವಿರುವಂತಹ ಸುಂದರವಾದಂತಹ ಮಂಟಪವನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಆ ನಂತರ ಬಂದಂತಹ ಹಿಂದವಿ ಸ್ವರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಇಲ್ಲಿ ಭಕ್ತರಿಗಾಗಿ ಒಂದು ವಿಶಾಲವಾದಂತಹ ಧರ್ಮಶಾಲೆಯನ್ನು ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಶ್ರೀಶೈಲ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದು ಇತಿಹಾಸ, ಸಂಸ್ಕೃತಿ, ಭಕ್ತಿ ಹಾಗೆ ವಿಭಿನ್ನ ಧರ್ಮಗಳ ಸಂಗಮ ಕ್ಷೇತ್ರ ಅಂತಲೇ ಹೇಳ್ಬೋದು. ಇನ್ನು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವಂತಹ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕೆಯ ದರ್ಶನವನ್ನು ಪಡೆದರೆ ಮನಸ್ಸಿಗೆ ಸಿಗುವಂತಹ ನೆಮ್ಮದಿಯೇ ಬೇರೆ. ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಸಹ ಈ ದಕ್ಷಿಣ ಕೈಲಾಸಕ್ಕೆ ಭೇಟಿ ನೀಡಿ ಆ ಪರಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಸ್ಪಂದನದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯ ದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು June 8, 1902. ಅವರು ಅಗಲಿದ್ದು ಕೂಡ June 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
2: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ, ಅವರಿಗೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರು ಮಾಡಿದ ಒಂದು ಪದ್ಯ ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆ ಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9, 10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಪದ್ಯ ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಇನ್ನೊಂದು ಪದ್ಯ ಬರೆದೆ. ಇದು ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದುಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರೂ ಭಾಷಣ ಮಾಡಬೇಕು, ಅದು ಇದೆ, ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರಿಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ. ಒಬ್ಬರಿಗೆ ನಾನೆಲ್ಲ ಓದ್ತಾ ಇದ್ದೆ, ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು. 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾದ್ದು.
3: ಅದರ
2: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ನೇ 24ನೇ ಇಸ್ವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು. ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ ಹಾಗೆ. ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರೋ ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ಅನ್ನಕ್ಕೆ. ಆಗ ಅವರಾಗ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಸೇಡಿಯಾಪ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ. ಅಭಿಮಾನ ಉಕ್ಕಿ ಹೋಯಿತು ಅಂತ ಹೇಳಿದರು, ಒಪ್ಪಿಕೊಂಡ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಸಮಯ ಆಗ್ತಾ ಇದೆ 6:54:48. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿಬರಲಿದೆ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿ ರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕ ಬಲಸ್ಯ ಅಥ ನೌಸೇನಾ ಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥ ಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. ಅಸ್ಮಿನ್ ಅವಸರೆ ಶ್ರೀಮೋದಿ ಸೆಷಲ್ಸ್ ದೇಶಸ್ಯ ನಾಗರಿಕೇಭ್ಯಃ ಭಾರತ ಪರಂ ವರ್ಧಾಪನಂ ಪ್ರಕಟಿತವಾನ್. ವಿಕ್ಟೋರಿಯಾ ಇತ್ಯತ್ರ ರಾಷ್ಟ್ರಪತಿನಾ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾನಂತರಂ ಶ್ರೀಮೋದಿ ಉಕ್ತವಾನ್ ಯತ್ ಭಾರತಂ ತಾದೃಶೀಂ ಹಿಂದ್ ಮಹಾಸಾಗರಸ್ಯ ಕಲ್ಪನಾಂ ಕರೋತಿ ಯತ್ರ ಸಮುದ್ರೀಯ ಸುರಕ್ಷೆಯಾ ಸಹ ಆರ್ಥಿಕ ಸಮೃದ್ಧಿರಪಿ ಸುನಿಶ್ಚಿತಾ ಸ್ಯಾತ್.
2: ಮೇರಿ ಸೆಸೆಲ್ ಕಿ ಯಾತ್ರಾ ಕಾ ಸಂದೇಶ ಸ್ಪಷ್ಟ ಹೈ. ಭಾರತ ಐಸೆ ಹಿಂದ್ ಮಹಾಸಾಗರ್ ಕಿ ಕಲ್ಪನಾ ಕರ್ತಾ ಹೈ ಜಹಾಂ ಸಮುದ್ರೀ ಸುರಕ್ಷಾ ಕೆ ಸಾಥ್ ಆರ್ಥಿಕ ಸಮೃದ್ಧಿ ಭೀ ಬಡೆ, ಜಹಾಂ ಹಮಾರಿ ಸಾಝೆದಾರಿ ಆಕಾರ ನಹೀ ಆಪಸಿ ಸಮ್ಮಾನ್ ಔರ್ ವಿಶ್ವಾಸ ಪರ್ ಆಧಾರಿತ ಹೋ, ಔರ್ ಜಹಾಂ ಹಮ್ ಹರ್ ದೇಶ ಕೆ ಪಾಸ್ ಪಾಸ್ ನಹೀ ಸಾಥ್ ಸಾಥ್ ಚಲೆ. ಅವರ್ ವಿಷನ್ ಇಸ್ ಟು ಮೇಕ್ ಇಂಡಿಯನ್ ಓಷನ್ ಇನ್ ಟು ಎನ್ ಓಷನ್ ಆಫ್ ಆಪರ್ಚುನಿಟಿ.
1: ಪರ್ಯಾವರಣ ಸಂರಕ್ಷಣಸ್ಯ ಸತತ ವಿಕಾಸಸ್ಯ ಚ ನೇತೃತ್ವಾಯ ಸೆಷಲ್ಸ್ ದೇಶೇನ ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೇ ಪರ್ಯಾವರಣ ನೇತೃತ್ವಸ್ಯ ಸರ್ವೋಚ್ಚ ಸಮ್ಮಾನ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಯೋನ್ ಪ್ರದತ್ತ. ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಪ್ರದತ್ತ ಎಂ ಪುರಸ್ಕಾರ ಸ್ಥಾಯಿ ಅಭಿವೃದ್ಧ್ಯರ್ಥಂ ಪ್ರಧಾನಮಂತ್ರಿಣ ದೀರ್ಘಕಾಲೀನ ಸಂಬಲಸ್ಯ ತಸ್ಯ ಹರಿತದೃಷ್ಟೇ ಚ ಪ್ರತೀಕ ವರ್ತತೆ. ಶ್ರೀಮೋದಿ ಜಲವಾಯು ಪರಿವರ್ತನಸ್ಯ ಸಮಾಹ್ವಾನಾನಾಂ ವಿರುದ್ಧಂ ಸಂಘರ್ಷಂ ಕುರುವತಾಂ ರಾಷ್ಟ್ರಾಣಾಂ ಕೃತೆ ಏತಂ ಪುರಸ್ಕಾರಂ ಸಮರ್ಪಿತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶೆ ಹ್ಯಃ ಮಾರಿಷಸ್ ದೇಶಸ್ಯ ಸಮಕಕ್ಷೇನ ಡಾಕ್ಟರ್ ನವೀನ ಚಂದ್ರ ರಾಮಗುಲಾಮೇನ ಸಹ ಮಿಲಿತವಾನ್. ದ್ವಾವಪಿ ನೇತಾರೌ ಭಾರತಸ್ಯ ಮಾರಿಷಸ್ಯ ಚ ವರ್ತಮಾನ ಸಹಕಾರ್ಯಸ್ಯ ವಿಷಯೆ ಚರ್ಚಾಂ ಕೃತವಂತೌ. ಭಾರತೇನ ಪ್ರದತ್ತ ವಿಶೇಷ ಆರ್ಥಿಕ ಅನುದಾನಸ್ಯ ಕಾರ್ಯಾನ್ವಯನಸ್ಯ ಪ್ರಗತೇ ಅಪಿ ತೌ ಸಮೀಕ್ಷಾಂ ಕೃತವಂತೌ. ದ್ವಾವಪಿ ನೇತಾರೌ ಭಾರತಸ್ಯ ವಿಜನ್ ಮಹಾಸಾಗರ್ ಇತ್ಯಸ್ಯ ತಥಾ ನೇಬರ್ಹುಡ್ ಫಸ್ಟ್ ಇತಿ ನೀತೇ ಅಂತರ್ಗತಂ ಭಾರತ ಮಾರಿಷಸ್ ವರ್ಧಿತ ರಣನೀತಿಕ ಸಹಯೋಗಸ್ಯ ಮಹತ್ವಸ್ಯ ವಿಷಯೆ ವೈಶ್ವಿಕ ದಕ್ಷಿಣಸ್ಯ ಪ್ರತಿ ತೇಷಾಂ ಪ್ರತಿಬದ್ಧತಾಯಾಃ ವಿಷಯೆ ಚ ಸಹಮತಿಂ ಪ್ರಕಟಿತವಂತೌ. ಮಹಾರಾಷ್ಟ್ರ ಶಿಕ್ಷಕ ಪಾತ್ರತಾ ಪರೀಕ್ಷಾ ಪೇಪರ್ ಲೀಕ್ ಪ್ರಕರಣೆ ಭಿವಾಂಡಿ ನಗರಸ್ಯ ಸತ್ರ ನ್ಯಾಯಾಲಯೇನ ತ್ರಯಾಣಾಂ ಆರೋಪಿನಾಂ ಕೃತೆ 6 ಜುಲೈ ಪರ್ಯಂತಂ ಬಂಧನಂ ವಿಹಿತಂ. ಆರಕ್ಷಿ ಅನ್ವೇಷಕಾಃ ಅಂತಾರಾಜ್ಯ ಪರೀಕ್ಷಾ ತಸ್ಕರಾಣಾಂ ಸಂಲಗ್ನತಾಯಾಃ ಶಂಕಾಂ ಕೃತವಂತಃ. ಭಿವಾಂಡಿ ಆರಕ್ಷಿಣಃ ನ್ಯಾಯಾಲಯಂ ನಿವೇದಯನ್ ಯತ್ ಆರೋಪಿ ದಿಲ್ಲಿತಃ ಭಿವಾಂಡಿ ನಗರಂ ಗತ್ವಾ ಉಕ್ತ ಟಿಇಟಿ ಪ್ರಶ್ನಪತ್ರಂ 1,50,00,000 ರೂಪ್ಯಕೇಷು ವಿಕ್ರೀತವಾನ್. ಆರಕ್ಷಿ ಅನ್ವೇಷಕಾಃ ಲೀಕ್ ಕೃತಸ್ಯ ಕಾಗದಸ್ಯ ಸ್ರೋತಃ ಅನ್ವೇಷ್ಟುಂ ವಿತ್ತೀಯ ವ್ಯವಹಾರಸ್ಯ ಪರೀಕ್ಷಣಂ ಕರ್ತುಂ ಮಹಾರಾಷ್ಟ್ರೆ ಅನ್ಯತ್ರ ಕಾಗದಂ ವಿಕ್ರೀತಂ ಅಸ್ತಿವಾ ಇತಿ ಜ್ಞಾತುಂ ತಸ್ಕರ ಸಮೂಹಸ್ಯ ಅನ್ಯೇಷಾಂ ಸದಸ್ಯಾನಾಂ ಪರಿಚಯಂ ಕರ್ತುಂಚ ದಶದಿನಾನಾಂ ಆರಕ್ಷಿ ಅಭಿರಕ್ಷಣಂ ಯಾಚಿತವಂತಃ ಆಸನ್. ಅಧಿಕಾರಿಣಃ ಅವದನ್ ಯತ್ ಅನ್ವೇಷಣೇನ ಅಂತಾರಾಜ್ಯಸ್ಯ ರಾಷ್ಟ್ರೀಯ ಸ್ತರಸ್ಯ ಚ ಜಾಲಸ್ಯ ಸಂಲಗ್ನತಾ ಜ್ಞಾತಾ ವರ್ತತೆ. ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ಅದ್ಯ ನವದಿಲ್ಲ್ಯಾಂ ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಪರಿಷದ ಷೋಡಶೆ ಸಮ್ಮೇಳನೆ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಸ್ಯ ವಿಮೋಚನಂ ಕರಿಷ್ಯತಿ. ಶ್ರೀ ನಡ್ಡಾ ಅಸ್ಮಿನ್ ಏವ ಸಮ್ಮೇಳನೆ ಅನಿಮಿಯಾ ಮುಕ್ತ ಭಾರತ ಅಭಿಯಾನಸ್ಯ ಪರಿಚಾಲನಾ ಮಾರ್ಗದರ್ಶಿಕಾ ಅಪಿ ವಿಮೋಚಯಿಷ್ಯತಿ. ಅನಿಮಿಯಾ ಮುಕ್ತ ಭಾರತ ಅಭಿಯಾನಂ ಇತ್ಯಯಂ ಕಾರ್ಯಕ್ರಮಃ ಭಾರತಸ್ಯ ಅನಿಮಿಯಾ ವಿರುದ್ಧ ಯುದ್ಧೆ ಮಹತ್ವಪೂರ್ಣ ಸೋಪಾನಂ ಭವಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಸಂಯುಕ್ತ ರಾಜ್ಯಸ್ಯ ಭ್ರಮಣಸ್ಯ ಸಮಾಪ್ತೇ ಅನಂತರಂ ಗ್ರೀಸ್ ದೇಶಸ್ಯ ಎಥೆನ್ಸ್ ನಗರೆ ವ್ಯಾಪಾರಂ ನಿವೇಶಂ ಸಾಮರಿಕಂ ಆರ್ಥಿಕ ಸಹಕಾರ್ಯಂಚ ಸುದೃಢೀಕರ್ತುಂ ಭಾರತೀಯ ವ್ಯಾಪಾರ ಪ್ರತಿನಿಧಿ ಮಂಡಲಸ್ಯ ಉಚ್ಚಸ್ತರೀಯ ಸಮ್ಮೇಳನಸ್ಯ ನೇತೃತ್ವಂ ಕುರ್ವನ್ ವರ್ತತೆ ಇತಿ ವಾರ್ತಾಃ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:46. ಮುಂದೆ ಸರಿಯಾಗಿ 7:05 ಕ್ಕೆ ಮುಡಿ ಬರಲಿದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ, ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡುತ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನು ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ನಿಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟ್ಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನು ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ

ಆಹಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ ಎನ್ಎಂಆರ್ ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ಮುಡಿ ಬರ್ತಾ ಇದೆ, ನೀ ಬೈರಾಗಿ ಇರಬಹುದು ಬಾಕಿ ಎನ್ನುವ ಒಂದು ಭಾವಗೀತೆ ಎಂ ಡಿ ಪಲ್ಲವಿ ಅವರ ದನಿಯಲ್ಲಿ ಶಿಶುನಾಳ ಶರೀಫರ ಒಂದು ತತ್ವಪದ ಇದು, ಕೇಳಿ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 7:37 ಕನ್ನಡ ಕಾಮನಬಿಲ್ಲಿನಲ್ಲಿ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮ

0: ನೀ ಬೈರಾಗಿ ಇರಬಹುದು ಬಾಕಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಒಂದು ರಚನೆಯನ್ನ ಕೇಳಿ ಬಂದ್ರಿ ಸ್ನೇಹಿತರೆ, ಎಂ ಜಿ ಪಲ್ಲವಿ ಅವರ ದನಿಯಲ್ಲಿ. ಸ್ನೇಹಿತರೆ, ಈ ಹಾಡು ಮೇಲ್ನೋಟಕ್ಕೆ ಹಾಸ್ಯಭರಿತವಾಗಿ ನಮಗೆ ಕಂಡರೂ ಸಹ ಇದರ ಆಳದಲ್ಲಿ ಕೇವಲ ಬಾಹ್ಯ ಸೋಗಿನಿಂದ ವೈರಾಗ್ಯ ಬರೋದಿಲ್ಲ, ಹಾಗೆ ಸಂಸಾರದ ಜವಾಬ್ದಾರಿಗಳು ಕೂಡ ಒಂದು ರೀತಿಯ ತಪಸ್ಸೆ ಎನ್ನುವಂತಹ ಒಂದು ತತ್ವವನ್ನು ಬಿಂಬಿಸುತ್ತೆ. ಹೀಗೆ ಸೊಗಸಾದ ಒಂದು ತತ್ವವಿರುವಂತಹ ಭಾವಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಈಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:57 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ. ಓ ಎನ್ನ ದೇಶ ಬಾಂಧವರೇ, ಬಿ ಆರ್ ಛಾಯಾ ಅವರ ದನಿಯಲ್ಲಿ ಪ್ರದೀಪ್ ಅವರ ಒಂದು ರಚನೆ ಇದೆ, ಹಾಗೆ ಪ್ರಸಾದ್ ಎನ್ ಎಸ್ ಅವರ ಸಂಗೀತ ನಿರ್ದೇಶನವಿರುವಂತಹ ಈ ಒಂದು ಹಾಡು ಈಗ ನಿಮಗಾಗಿ. ಇದಾದ ನಂತರ ಮುಂದೆ ಸರಿಯಾಗಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:44 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ದ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿಯವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್ ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ Article 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ JD Vance ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ACB ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲಾ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ದ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1,450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನ ಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. FIH ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ FIH ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೋ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46. ಭಾವಸ್ಪಂದನ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇನ್ನು ಈಗ ಮತ್ತೊಂದು ಭಾವಗೀತೆ ನಿಮಗಾಗಿ ರೆಡಿಯಾಗಿದೆ. ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ ಬೃಂದಾವನಕ್ಕೆ ಎನ್ನುವ ಹಾಡು. ಕೇಳಿ

ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೆ ಬೇಗ ಸಖಿ, ರತ್ನಮಾಲ ಪ್ರಕಾಶ್ ಅವರ ದನಿಯಲ್ಲಿ ಕೇಳಿ ಬಂದ್ರಿ. ಕುವೆಂಪು ಅವರ ರಚನೆಯಾಗಿತ್ತು. ಸ್ನೇಹಿತರೆ, ಈ ಒಂದು ಗೀತೆಯಲ್ಲಿ ಬಾಹ್ಯವಾಗಿ ಗೋಪಿಯರು ಹಾಲು ಮಾರೋದಕ್ಕೆ ಹೋಗುವಂತಹ ಒಂದು ಸರಳ ಘಟನೆಯನ್ನ ಚಿತ್ರಿಸಿದ್ರೂ ಸಹ ಆಳದಲ್ಲಿ ಅದು ಭಗವಂತನ ಮೇಲಿನ ಪರಮ ಭಕ್ತಿಯನ್ನ ಧ್ವನಿಸುತ್ತೆ. ಇಲ್ಲಿ ಗೋಪಿಯರು ಹಾಲನ್ನ ಮಾರುವ ನೆಪದಲ್ಲಿ ತಮ್ಮ ತಮ್ಮ ಮನ ಹಾಗೂ ಆತ್ಮವನ್ನ ಶ್ರೀಕೃಷ್ಣನಿಗೆ ಸಂಪೂರ್ಣವಾಗಿ ಅರ್ಪಿಸಿರುವಂತಹ ಒಂದು ಚಿತ್ರಣವನ್ನ ಕಾಣಬಹುದು ಅಂತ ಹೇಳ್ತಾ ಮತ್ತೊಂದು ಭಾವಗೀತೆಯ ಪ್ರಸಾರದೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ 8:30 ವಾರ್ತೆಗಳ ನಂತರ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿ ಬರಲಿವೆ. ನಂತರ 8:30 ಭೇಟಿಯಾಗ್ತೀನಿ ಹಲೋ ಕರ್ನಾಟಕದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 7:59:44. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:32. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್, ಶುಭೋದಯ. ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನಗರದಲ್ಲಿ ನಡೀತಿರುವಂತಹ, ಬೆಂಗಳೂರಿನಲ್ಲಿ ಜರುಗುತ್ತಿರುವಂತಹ ಕೆಲವೊಂದು ಕಾರ್ಯಕ್ರಮಗಳ ವಿವರಗಳನ್ನು ನೀಡ್ತೀವಿ. ಅದರ ಜೊತೆಗೆ ಸ್ನೇಹಿತರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚಾರ್ಜ್ ಮಾಡೋದ್ರಿಂದ ಹಿಡಿದು ರಾತ್ರಿ ಲೈಟ್ ಆಫ್ ಮಾಡುವವರೆಗೂ ನಮಗೆ ಪ್ರತಿ ಕ್ಷಣ ವಿದ್ಯುತ್ ಬೇಕೇ ಬೇಕಲ್ವಾ? ಈ ವಿದ್ಯುತ್ ನಮ್ಮ ಬದುಕಿನ ಅವಿಭಾಜ್ಯ ಅಂಗವೇ ಆಗೋಗಿದೆ. ಆದರೆ ಸಾಕಷ್ಟು ಉಪಕಾರ ಮಾಡ್ತಿರುವಂತಹ ವಿದ್ಯುತ್ ಶಕ್ತಿ ನಮ್ಮ ಸಣ್ಣ ತಪ್ಪು ಅಥವಾ ಅಜಾಗರೂಕತೆಯಿಂದ ದೊಡ್ಡ ಅಪಾಯವಾಗಿ ಬದಲಾಗಬಹುದಲ್ವಾ? ಹಾಗಾಗಿಯೇ ಪ್ರತಿ ವರ್ಷ ಜೂನ್ 26 ಜುಲೈ 2 ವಿದ್ಯುತ್ ಸಪ್ತಾಹವನ್ನು ಆಚರಿಸ್ತಾರೆ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಆಧುನಿಕ ಶಕ್ತಿಯನ್ನು ನಾವು ಹೇಗೆ ಸುರಕ್ಷಿತವಾಗಿ ಬಳಸಬಹುದು ಅನ್ನೋದರ ಕುರಿತು ಒಂದಷ್ಟು ಮಾತಾಡ್ತಾ ಸಾಗೋಣ. ಕೇಳ್ತಾರೀ, ಇದು 101.3 ಕನ್ನಡ ಕಾಮನವಿಲ್ಲೋ, ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ತೀರ್ಥರೂಪ ತಂದೆಯವರಿಗೆ ಈ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ. 8:37 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹೌದು, ಇದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್, FM ರೈನ್ಬೋ. ಆಗಲೇ ಹೇಳಿದ್ವಿ, June 26 ಜುಲೈ 2 ವಿದ್ಯುತ್ ಸಪ್ತಾಹ ಜರುಗುತ್ತೆ ಅಂತ ಹೇಳಿ ಸ್ನೇಹಿತರೆ. ಹಾಗಾಗಿ ನಾವು ನಮಗೆ ದೊರಕಿರುವಂತಹ ಈ ಒಂದು ವಿದ್ಯುತ್ತನ್ನು ಹೇಗೆ ಸುರಕ್ಷಿತವಾಗಿ ಬಳಸಬಹುದು ಅನ್ನೋದರ ಕುರಿತು ಮಾತಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಮನೆಗಳಲ್ಲಿ TV, ಫ್ರಿಜ್, ಮಿಕ್ಸಿ ಹೀಗೆ ಹತ್ತಾರು ಉಪಕರಣಗಳನ್ನು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ಹಾಗೆ ಬಳಸುವಾಗ ಯಾವುದೇ ಪ್ಲಗ್ಗನ್ನು ಬೋರ್ಡ್ನಿಂದ ತೆಗೆಯುವಾಗ ಈ ವೈರನ್ನು ಹಿಡಿದು ಜೋರಾಗಿ ಜಗ್ಗೋದು ಬೇಡ, ಬದಲಿಗೆ ಪ್ಲಗ್ಗನ್ನು ಹಿಡಿದೆ ಹೊರತೆಗಿರಿ. ಮನೆಯಲ್ಲಿ ಯಾವುದಾದ್ರೂ ವೈರ್ ಕಿತ್ತು ಹೋಗಿದರೆ ಅಥವಾ ಅದರ ಮೇಲ್ಪದರ ಕಿತ್ತು ಹೋಗಿದರೆ ಅದನ್ನು ತಕ್ಷಣವೇ ಬದಲಾಯಿಸ್ಬಿಡಿ, ಇಲ್ಲದಿದ್ದರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬೀಳುವಂತಹ ಅಪಾಯ ಇರುತ್ತೆ. ಹಾಗೆ ಒಂದೇ ಒಂದು ಎಕ್ಸ್ಟೆನ್ಷನ್ ಬೋರ್ಡ್ಗೆ ಗೀಜರ್, ಐರನ್ ಬಾಕ್ಸ್ನಂತಹ ಅತಿ ಹೆಚ್ಚು ಕರೆಂಟ್ ಎಳೆಯುವಂತಹ ಎಲ್ಲ ಮಿಷಿನ್ಗಳನ್ನು ಒಟ್ಟಿಗೆ ಹಾಕೋದು ಬೇಡ. ಇದರ ಜೊತೆಗೆ ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಹಲವೆಡೆ ಹಲವು ವೈವಿಧ್ಯ ಕಾರ್ಯಕ್ರಮಗಳು ಜರುಗ್ತವೆ. ಭೀಮ ಭಕ್ತಿ ಗಾನಲಹರಿ ಎನ್ನುವಂತಹ ಭೀಮಸಿನ್ ಜೋಶಿ ಸಂಸ್ಮರಣೆ ಕಾರ್ಯಕ್ರಮ

ಏರ್ಪಟ್ಟಿದೆ. ಈ ಬೆಂಗಳೂರಿನ ಕಾಡುಮಲ್ಲೇಶ್ವರದಲ್ಲಿ ಇರುವಂತಹ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಒಂದು ಸಂಘ ಆಯೋಜನೆ ಮಾಡಿದೆ. ಸ್ಥಳ ಬಂದ್ಬಿಟ್ಟು ಮಲ್ಲೇಶ್ವರ, ಕಾಡುಮಲ್ಲೇಶ್ವರ ಬಯಲುರಂಗ ಮಂಟಪ, ಇಲ್ಲಿ ಜರುಗ್ತಾ ಇದೆ ಇಂದು ಸಂಜೆ 6:30. ಹಾಗೆ ಕುವೆಂಪು ನೆನಪು ಎನ್ನುವಂತಹ ಒಂದು ಕಾರ್ಯಕ್ರಮವೂ ಸಹ ನಡೀತಾ ಇದೆ. ಇಂದು ಬೆಳಗ್ಗೆ 11:00, ಸ್ಥಳ ಕುವೆಂಪು ಪ್ರತಿಮೆ ಆವರಣ ಸ್ವಾತಂತ್ರ್ಯ ಉದ್ಯಾನವನ. ಕನ್ನಡ ಜನಶಕ್ತಿ ಕೇಂದ್ರ ಈ ಒಂದು ಸಂಸ್ಥೆ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸಾಧ್ಯವಾದರೆ ನೀವು ಅಲ್ಲಿಗೆ ಭೇಟಿ ನೀಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ದ ರಾಜಸಾಬ್ ಎನ್ನುವಂತಹ ಒಂದು ಚಿತ್ರದಿಂದ ಮೂಡಿ ಬರ್ತಾ ಇದೆ, ಕೇಳಿ.

ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 8:43. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಕಾಡಿನ ಕೊಳಲು ಕುವೆಂಪು ಕವಿತೆಗಳ ಗೀತ ನೃತ್ಯ ಕಾರ್ಯಕ್ರಮ ಏರ್ಪಟ್ಟಿದೆ ಸ್ನೇಹಿತರೆ. ಇಂದು ಸಂಜೆ 5:00 ರವೀಂದ್ರ ಕಲಾಕ್ಷೇತ್ರದಲ್ಲಿ ಮನೋಜ್ಞ ನೃತ್ಯಕಲಾ ಅಕಾಡೆಮಿ ಇವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗೆ ವಿದ್ಯುತ್ ಸಪ್ತಾಹದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸುರಕ್ಷಿತವಾಗಿ ವಿದ್ಯುತ್ತನ್ನು ಹೇಗೆ ನಾವು ಬಳಸಬೇಕು ಅನ್ನೋದರ ಕುರಿತು ಸಹ ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನೀರು ಮತ್ತು ವಿದ್ಯುತ್ ಒಂದಕ್ಕೊಂದು ಸೇರಿಕೊಂಡ್ರೆ ಅದು ಅತ್ಯಂತ ಅಪಾಯಕಾರಿ. ಹಾಗಾಗಿ ನೀರು ಕರೆಂಟನ್ನು ತುಂಬ ವೇಗವಾಗಿ ಪಾಸ್ ಮಾಡುತ್ತೆ. ಹಾಗಾಗಿ ಕೈ ಒದ್ದೆ ಆಗಿದ್ದಾಗ ಯಾವುದೇ ಕಾರಣಕ್ಕೂ ಸ್ವಿಚ್ಗಳನ್ನು ಮುಟ್ಟಬೇಡಿ. ಮತ್ತು ಬಾತ್ರೂಮ್ ಅಥವಾ ಅಡುಗೆ ಮನೆಯ ಸಿಂಕ್ ಹತ್ತಿರ ಮೊಬೈಲ್ ಚಾರ್ಜರ್ ಇಡೋದಾಗಲಿ, ಹೇರ್ ಡ್ರೈಯರ್ಗಳನ್ನು ಇಡೋದಾಗಲಿ ಮಾಡಬೇಡಿ. ಒಂದು ವೇಳೆ ಯಾವುದಾದ್ರೂ ಎಲೆಕ್ಟ್ರಿಕ್ ಉಪಕರಣ ನೀರಿನಲ್ಲಿ ಬಿದ್ದರೆ ಅದನ್ನು ಕೈಯಿಂದ ತೆಗೆಯೋದಕ್ಕೆ ಹೋಗಬೇಡಿ. ಮೊದಲು ಮೇನ್ ಸ್ವಿಚ್ ಆಫ್ ಮಾಡಿ, ನಂತರ ಕೈಕಾಲುಗಳು ಪೂರ್ತಿ ಒಣಗಿರುವಾಗ ಮಾತ್ರ ಕರೆಂಟ್ ಕೆಲಸ ಮುಟ್ಟೋದಕ್ಕೆ ಸೂಕ್ತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಮಕ್ಕಳು ಇದ್ದರೆ ಒಂದು ಮನೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾ ಇರಿ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

1:32. ಸ್ನೇಹಿತರೆ, ರೇಬಾ ಹೋರೆ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಬ್ರೋಕನ್ ಫುಡ್ ಜರ್ನಲ್ ಮತ್ತು ಇತರ ಕಥನಕಗಳು ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ವಿಶೇಷ ಕಲಾ ಪ್ರದರ್ಶನ ಏರ್ಪಟ್ಟಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ, ಸಾಧ್ಯವಾದರೆ ನೀವು ಅಲ್ಲಿ ಭೇಟಿ ನೀಡಬಹುದು. ಇನ್ನು ವಿದ್ಯುತ್ ಸಪ್ತಾಹದ ಕುರಿತು, ವಿದ್ಯುತ್ ಸುರಕ್ಷತೆಯ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಮಳೆಗಾಲ ಆರಂಭ ಆಗಿದೆ. ಮನೆಯಿಂದ ಹೊರಗಡೆ ಇರುವಾಗ ಮತ್ತಷ್ಟು ಎಚ್ಚರ ಅಗತ್ಯ. ಯಾಕೆ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಹೋಗುವಾಗ ಎಲ್ಲಾದರೂ ಕರೆಂಟ್ ವೈರ್ ತುಂಡಾಗಿ ಬಿದ್ದಿದ್ರೆ ಅದರ ಹತ್ತಿರವೂ ಸಹ ಹೋಗಬೇಡಿ. ತಕ್ಷಣವೇ ಇಲಾಖೆಗೆ ಫೋನ್ ಮಾಡಿ ತಿಳಿಸಿ. ಮತ್ತೆ ಮಳೆ ಬರುವಾಗ ವಿದ್ಯುತ್ ಕಂಬಗಳ ಪಕ್ಕದಲ್ಲಿ ನಿಲ್ಲೋದು ಅಥವಾ ಕಂಬಗಳಿಗೆ ರೈತರು ಮುಖ್ಯವಾಗಿ ಹಸುಕರಗಳನ್ನು ಕಟ್ಟೋದು ತೀರಾ ಅಪಾಯಕಾರಿ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಎಚ್ಚರಿಕೆಯೇ ನಮಗೆ ಶ್ರೀರಕ್ಷೆ. ಅಂಗಡಿಯಿಂದ ಯಾವುದೇ ವಿದ್ಯುತ್ ಸಾಮಗ್ರಿಗಳನ್ನು ನಾವು ಕೊಳ್ಳುವಾಗ ಕಡ್ಡಾಯವಾಗಿ ISI ಮುದ್ರೆ ಇರೋ ಗುಣಮಟ್ಟದ ವಸ್ತುಗಳನ್ನೇ ಖರೀದಿ ಮಾಡಿ. ಮನೆಯಲ್ಲಿ ಅರ್ಥಿಂಗ್ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋದನ್ನು ವರ್ಷಕ್ಕೊಮ್ಮೆ ಪರಿಶೀಲಿಸ್ಕೊಳ್ಳಿ. ನಮ್ಮ ಒಂದು ಕ್ಷಣದ ಸೋಮಾರಿತನ ಅಥವಾ ಅಜಾಗರೂಕತೆ ಇಡೀ ಕುಟುಂಬವನ್ನು ಸಂಕಷ್ಟಕ್ಕೆ ದೂಡಬಹುದು. ಹಾಗಾಗಿ ವಿದ್ಯುತ್ತನ್ನು ಜವಾಬ್ದಾರಿಯಿಂದ ಬಳಸೋಣ, ಸುರಕ್ಷಿತವಾಗಿ ಬಾಳೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದೊಂದಿಗೆ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ನಿಮ್ಮೆಲ್ಲರ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಸಖತ್ ಸಾಂಗು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿದ್ದೀರಾ? ತುಂಬಾ ಸಿಂಪಲ್, ಬೇಗ ಬೇಗ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಹಾಡಿನ ಸಾಲುಗಳು ಹರಿದು ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಭೇಟಿಯಾಗ್ತೀನಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನವಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:49 ಸೆಕೆಂಡ್ಗಳು. ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತೀವಿ. ಹಾಗಾಗಿ ಬೇಗ ಬೇಗ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಹರಿದು ಬರಲಿ. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. 9480901013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನು ಮರಿದೆ ಮರಿದೆ ಟೈಪ್ ಮಾಡಿ ಕಳಿಸಿ.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 9:07:12. ನೀವು ಕೇಳ್ತಾ ಇದ್ರಿ ಸಖತ್ ಸಾಂಗ್ ಕಾರ್ಯಕ್ರಮ 101.3 ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲುವು. ಸ್ನೇಹಿತರೆ, ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಏನು ಗೊತ್ತಾ, ಯಾಕೆ ಗೊತ್ತಾ? ಇವತ್ತು 29 ರಾಷ್ಟ್ರೀಯ ಕ್ಯಾಮರಾ ದಿನ. ಸ್ನೇಹಿತರೆ, ನಮ್ಮ ಮುಖದ ಮೇಲಿನ ನಗು, ಕಣ್ಣಿನ ಹನಿ, ಪ್ರೀತಿಯ ಆಲಿಂಗನ, ತರಲೆ, ತುಂಟತನ ಎಲ್ಲವನ್ನ ತನ್ನಲ್ಲಿ ಬಂಧಿಸಿಡುವಂತಹ ಅದ್ಭುತ ಮಾಂತ್ರಿಕ ಕ್ಯಾಮರಾ ಇಂದು ಸೆಲ್ಫಿ ದಿನನಿತ್ಯದ ಅಂಗವೇ ಆಗಿದೆ. ಹೀಗಿದ್ದಲ್ಲಿ ಆ ಕ್ಯಾಮ್ರಾ ಅನ್ನೋ ಒಂದು ಸಾಧನಕ್ಕೆ ನಾವು ಧನ್ಯವಾದ ಹೇಳಲೇಬೇಕಲ್ವಾ? ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಕ್ಯಾಮ್ರಾ ಕುರಿತು ಒಂದಷ್ಟು ಮಾತು, ಅದರ ಇತಿಹಾಸದ ಕುರಿತು, ಅದರ ಬಳಕೆಯ ಕುರಿತು ಒಂದಷ್ಟು ಮಾತು. ಹಾಗೆ ಸ್ನೇಹಿತರೆ, ನೀವು ಕ್ಲಿಕ್ ಮಾಡಿದಂತಹ ಅಥವಾ ನಿಮ್ಮ ಬಳಿ ಇರುವಂತಹ ಬೆಸ್ಟ್ ಫೋಟೋ ಯಾವುದು, ಮತ್ತು ಆ ಫೋಟೋದ ಹಿಂದಿರುವಂತಹ ಕತೆ ಏನು, ಆ ಒಂದು ಫೋಟೋದ ಹಿಂದಿರುವಂತಹ ನೆನಪುಗಳನ್ನು ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾರಿ ಇದು 101.3 ಕನ್ನಡ ಕಾಮನಬಿಲ್ಲು.

ನ್ಯೂಸ್ ಕಲಿಯಾಸ್ ಮ್ಯಾಜಿಕ್ ಕಲಿಯಾಸ್ ಎಫ್ಎಂ ರೈನ್ಬೋ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:47. ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದು ವಿಶ್ವ ಕ್ಯಾಮರಾ ದಿನ, ಹಾಗಾಗಿ ಕ್ಯಾಮರಾ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಭೋಪಾ ವೆಂಕಟೇಶ್ ಅವರು ಬೋಧನಾ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು ಕ್ಯಾಮರಾ ಕುರಿತು ಒಂದು ಕವಿತೆಯನ್ನೇ ಬರೆದುಬಿಟ್ಟಿದ್ದಾರೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ನಿನ್ನಯ ತಾಂತ್ರಿಕತೆಯು ಮೋಹಕ ಮಾಯಾಲಾಂದ್ರ, ಆ ಅದಮ್ಯ ಚೇತನ ಛಾಯಾಗ್ರಹಣ ಕಲೆ ನೋಡಿ ಬೆರಗಾದ ಬಾನಿನ ಮಧುಚಂದ್ರ ಅಂತ ಹೇಳಿ. ಸ್ನೇಹಿತರೆ, ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ, ಇವತ್ತು ನಾವು ಸೆಕೆಂಡಿಗೂ 16 ಫೋಟೋಗಳನ್ನು ಕ್ಲಿಕ್ ಮಾಡ್ತೀವಿ, ಆದರೆ ಜಗತ್ತಿನ ಮೊದಲ ಫೋಟೋ ಹೇಗಿತ್ತು ಅಂತ ಏನಾದರೂ ನಿಮಗೆ ಗೊತ್ತಾ? ಇತಿಹಾಸದ ಪುಟಗಳನ್ನು ನಾವು ತೆರವು ನೋಡಿದ್ರೆ 1826 ಜೋಸೆಫ್ ನೈಸ್ ಅನ್ನೋರು ಮೊದಲ ಶಾಶ್ವತ ಫೋಟೋವನ್ನು ತೆಗಿತಾರೆ. ಆ ಒಂದು ಫೋಟೋ ಮೂಡಿ ಬರೋದಕ್ಕೆ ಏನಿಲ್ಲ ಅಂದರೂ 8 ಗಂಟೆಗಳು ಹಿಡಿತಂತೆ. ಈಗ ನಮಗೆ ಆ ತಾಳ್ಮೆ ಇದೆಯಾ? 8 ಸೆಕೆಂಡು ಸಹ ಇರೋದಿಲ್ಲ. ಅಷ್ಟು ವೇಗವಾಗಿ ನಮಗೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಫೋಟೋಗಳು ನಮಗೆ ಬರುತ್ತೆ. ಆದರೆ ಆ ಒಂದು ತಂತ್ರಜ್ಞಾನದ ಹಿಂದಿನ, ಹಾಗೆ ಆ ಒಂದು ಸಂಶೋಧನೆಯ ಹಿಂದಿನ ಒಂದು ತಾಳ್ಮೆ ಇಂದು ನಮಗೆ ಸೆಕೆಂಡ್ಗೂ ನಿಮಿಷದಲ್ಲೇ ಸಿಗುತ್ತಿರುವಂತಹ ಒಂದು ಫೋಟೋಗಳ ಪ್ರತಿಫಲ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 ಕನ್ನಡ ಕಾವನಬಿಲ್ಲು.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:26:40 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಜೊತೆಗೆ ಇಂದು ವಿಶ್ವ ಕ್ಯಾಮರಾ ದಿನ, ಹಾಗಾಗಿ ನಿಮ್ಮ ಬಳಿ ಯಾವ್ದಾದ್ರೂ ಒಂದು ಮರೆಯಲಾಗದಂತಹ ಒಂದು ಫೋಟೋ ಇದ್ರೆ ಅದರ ಹಿಂದಿನ ನೆನಪುಗಳನ್ನ ನಮ್ಮೊಟ್ಟಿಗೆ ನೀವು ಹಂಚ್ಕೊಳ್ಬಹುದು ಅಂತ ಹೇಳಿದ್ವಿ. ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ಧನ್ಯ ಅವರು ಹೇಳ್ತಾ ಇದಾರೆ, ನಾನು ಪತ್ರಕರ್ತನಾಗಿದ್ದಾಗ ಕೊಳವೆ ಬಾವಿಯಲ್ಲಿ ಚಿಕ್ಕ ಮಗುವೊಂದು ಕಾಲ್ಜಾರ್ ಬಿದ್ದಿತ್ತು. ಆಗ ನಾನು ತೆಗೆದಂತಹ ಒಂದು ಫೋಟೋ ರಾಜ್ಯ ಮಟ್ಟದ ಪತ್ರಿಕೆಗಳ ಮುಖಪುಟದಲ್ಲಿ ಪ್ರಕಟಗೊಂಡಿತ್ತು. ಮಗುವಿನ ಪಾಲಕರ ಒಂದು ಆಕ್ರಂದನ, ಅಲ್ಲಿಯ ಕಾರ್ಯಾಚರಣೆ, ವಿಷಾದದ ಸನ್ನಿವೇಶಗಳು ಇನ್ನೂ ಸಹ ನಮ್ಮ ಕಟ್ಟುವಂತಿದೆ, ನಮ್ಮ ಕಣ್ಣಿಗೆ ಕಟ್ಟುವ ರೀತಿದೆ. ಹೇಗೆ ಮರೀಲಿ ಆ ಫೋಟೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಅವರು ಒಂದು ಫೋಟೋನ ಹಂಚಿಕೊಂಡಿದ್ದಾರೆ. ಇವರು 1992 ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಂತಹ ಒಂದು ಫೋಟೋ, ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಂಡಿದ್ರು. ಆ ಪಾಲ್ಗೊಂಡಿದ್ದಾಗ ತೆಗೆದಂತಹ ಒಂದು ಫೋಟೋವನ್ನು ಅವರು ಶೇರ್ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಇವರು ಬಹುಮಾನವನ್ನು ಪಡೆದುಕೊಂಡಾಗ ತೆಗೆದುಕೊಂಡಿದ್ದಂತಹ ಒಂದು ಫೋಟೋ ಅಂತೆ. ಸ್ನೇಹಿತರೆ, ನಮ್ಮ ಪೋಷಕರು ಹೇಳುವಂತಹ 90ರ ದಶಕದ ದಿನಗಳ ಬಗ್ಗೆ ನಾವು ಕೇಳಿದ್ರೆ ಒಂಥರ ರೋಮಾಂಚನ ಆಗುತ್ತೆ. ಯಾಕೆ ಗೊತ್ತಾ, ಮನೆಯಲ್ಲಿ ಯಾರ ಹತ್ತಿರನೂ ಕ್ಯಾಮರಾ ಇರ್ತಾ ಇಲ್ಲವಂತೆ, ಯಾರೋ ಒಬ್ಬಿಬ್ಬರ ಹತ್ರ ಇರ್ತಿತ್ತಂತೆ. ಮದುವೆ ಹಬ್ಬ ಬಂದಾಗ ಫೋಟೋಗಳ ಒಂದು ರೀಲ್ ತಂದು ತುಂಬಾನೇ ಜಿಪುಣ್ ತಂದಿಂದ ಲೆಕ್ಕ ಹಾಕಿ ಫೋಟೋ ತೆಗಿತಾ ಇದ್ರಂತೆ. ರೀ, ಕಣ್ಮುಚ್ಚಬೇಡಿ, ರೀಲ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತಂತೆ. ಆಮೇಲೆ ಆ ಫೋಟೋ ಡೆವಲಪ್ ಆಗಿ ಕೈಗೆ ಸಿಗೋವರೆಗೂ ಕಾತುರದಿಂದ ಕಾಯ್ತಾ ಇದ್ರಂತೆ ಸ್ನೇಹಿತರೆ. ಸ್ನೇಹಿತರೆ, ಈ ರೀತಿಯ ಅನುಭವಗಳು, ನೆನಪುಗಳು ನಿಮ್ಮೊಟ್ಟಿಗೂ ಸಹ ಇದ್ರೆ ಬೇಗ ಬೇಗ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. 9480909013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ ಕೇಳ್ತಾ ಇದ್ರಿ ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 9:34 ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಜೊತೆಗೆ ಇಂದು ವಿಶ್ವ ಕ್ಯಾಮರಾ ದಿನ, ಹಾಗಾಗಿ ಹಲವು ಮಂದಿ ಅನೇಕ ಶ್ರೋತೃಗಳು ತಮ್ಮ ಒಂದು ನೆನಪನ್ನು ಹಂಚಿಕೊಳ್ತಾ ಇದ್ದಾರೆ. ರಾಮರತ್ನ ಅವರು ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನನ್ನ ಸ್ನೇಹಿತನ ಮದುವೆಯ ಆಲ್ಬಮ್ನಿಂದ ಒಂದು ಫೋಟೋವನ್ನು ನಾನು ಕದ್ದು ಇಟ್ಕೊಂಡಿದ್ದೀನಿ. ಅದು ಎಷ್ಟು ತಮಾಷೆಯಾಗಿದೆ ಅಂತಂದರೆ ಯಾರು ನೋಡಿದರೂ ಒಮ್ಮೆ ನಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ತಮಾಷೆಯಾಗಿದೆ. ಹಾಗಾಗಿ ಅದನ್ನು ನಾನು ಕದ್ದು ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷ ನನ್ನ ಸ್ನೇಹಿತನ ಮದುವೆಯ ವಾರ್ಷಿಕೋತ್ಸವದಂದು ಆ ಫೋಟೋವನ್ನು ವಾಟ್ಸಪ್ನಲ್ಲಿ ಅವನಿಗೆ ಕಳಿಸ್ತೀನಿ. ಜೊತೆಗೆ ನಮ್ಮ ಸ್ನೇಹಿತರ ವಾಟ್ಸಪ್ ಗುಂಪಿನಲ್ಲಿಯೂ ಸಹ ಅದನ್ನು ಹಂಚಿಕೊಂಡು ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಎಲ್ಲರೂ ಸಹ ಒಟ್ಟಿಗೆ ನಗ್ನಗ್ತಾ ಸಂತೋಷ ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ. ಒಂದು ಫೋಟೋ ಅನ್ನೋದು ನಮ್ಮ ಹಲವು ನೆನಪುಗಳನ್ನು ಹೊತ್ತು ತರುತ್ತೆ, ನಮ್ಮ ಒಂದು ಮುಖದಲ್ಲಿ ಮಂದಹಾಸವನ್ನು ಮೂಡಿಸುತ್ತೆ. ಆ ಒಂದು ಶಕ್ತಿ ಆ ಕ್ಯಾಮರಾಗಿದೆ, ಆ ಒಂದು ಫೋಟೋಗಳಿಗಿದೆ. ಹಾಗೆ ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಕಿರುಕೋಡಿಂದ ಸೀತಾರಾಮ್ ಅವರು, ಹಿಂದೆ ರೀಲ್ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ನಾವು ವಾಶ್ ಮಾಡಿಸಿ ಫೋಟೋ ಬಂದಮೇಲೆ ಸಿಗುವಂತಹ ಒಂದು ಖುಷಿ ಇರ್ತಲ್ಲ, ಒಂಥರ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೂ ಸಹ ಆ ರೀತಿಯ ನೆನಪುಗಳು ಇದ್ದರೆ ಖಂಡಿತವಾಗಿಯೂ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. 9480909013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:44 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದೀವಿ. ಜೊತೆಗೆ ಇಂದು ವಿಶ್ವ ಕ್ಯಾಮರಾ ದಿನ, ಹಾಗಾಗಿ ನಿಮ್ಮ ಬಳಿ ಇರುವಂತಹ ಅಪರೂಪದ ಫೋಟೋ, ಹಾಗೆ ಆ ಫೋಟೋ ಹಿಂದಿರುವಂತಹ ಒಂದಷ್ಟು ನೆನಪುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ಹರಿಹರನ್ ಅವರು ವಿಜ್ಞಾನನಗರಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ರೆ, ವೈಮಾನಿಕ ವಿಕಾಸ ಸಂಸ್ಥಾಪನಾ ರಾಜ್ಯೋತ್ಸವ ಇತ್ತು. ಆ ಸಮಯದಲ್ಲಿ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ, ಅದರಲ್ಲಿ ನಾನು ಗೆದ್ದಿದ್ದೆ. ಆಗ ನಾನು ಆ ಬಹುಮಾನವನ್ನು ನಟ ಶ್ರೀನಾಥ್ ಅವರಿಂದ ಪಡೆದುಕೊಂಡಿದ್ದೆ. ಆ ಒಂದು ಫೋಟೋ ಈಗಲೂ ಸಹ ನನ್ನ ಬಳಿ ಇದೆ. ಈಗಲೂ ಸಹ ಆ ಫೋಟೋನೆಲ್ಲ ನೋಡಿದಾಗ ಆ ಒಂದು ದಿನದ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಯಬಾಗಿಂದ ಓಂಕಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಇವರು ಸಹ ಒಂದು ಕ್ವಿಸ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರಂತೆ. ಒಂದು ಗ್ರೂಪ್ ಫೋಟೋ ಇತ್ತಂತೆ, ಆ ಒಂದು ಕ್ವಿಸ್ ಕಾಂಪಿಟೇಷನಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು. ಆ ಗ್ರೂಪ್ ಫೋಟೋದಲ್ಲಿ ಒಬ್ಬ ತುಂಬ ಇವರಿಗೆ ಬೇಕಾದಂತಹ ಒಬ್ಬ ವ್ಯಕ್ತಿ ಇದ್ರಂತೆ. ಹಾಗಾಗಿ ತುಂಬಾ ಹಠ ಮಾಡಿ ಹರಸಾಹಸಪಟ್ಟು ಆ ಒಂದು ಗ್ರೂಪ್ ಫೋಟೋನ ಇವರು ತೆಗೆದುಕೊಂಡಿದ್ರಂತೆ. ಇವರೊಬ್ಬರ ಹತ್ರ ಮಾತ್ರ ಆ ಒಂದು ಫೋಟೋ ಇದೆಯಂತೆ. ಈಗಲೂ ಸಹ ಆ ಫೋಟೋನ ನೋಡಿದಾಗ ಅವರಿಗೆ ತುಂಬಾ ಖುಷಿ ಆಗುತ್ತಂತೆ ಸ್ನೇಹಿತರೆ. ಹಾಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಫೋಟೋನೇ ಹಂಚ್ಕೊಳ್ತಾ ಇದ್ದಾರೆ, ಸುಮಾರು 100 ವರ್ಷದ ಹಿಂದಿನ ಫೋಟೋ ಅಂತ ಇವರು ಹೇಳ್ತಾ ಇದ್ದಾರೆ. 1926 ಮೈಸೂರಿನ ಸ್ಟುಡಿಯೋ ಒಂದರಲ್ಲಿ ತೆಗೆದಂತಹ ಫೋಟೋ ಇದು ಅಂತ ಹೇಳಿ, ನಂಬರ್ ಎಂಡಿಂಗ್ ವಿತ್ 699 ಇವರು ನಮ್ಮೊಟ್ಟಿಗೆ ಅವರ ಒಂದು ನೆನಪನ್ನು ಹಂಚ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಕಾಲ ಬದಲಾಗಿದೆ, ರೀಲ್ ಜಾಕೆ ಮೆಮೊರಿ ಕಾರ್ಡ್ ಬಂದು ಡಿಜಿಟಲ್ ಕ್ರಾಂತಿಯೇ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು ನಮಗೆ ಫೋಟೋ ತೆಗೆಯೋದಕ್ಕೆ ಪ್ರತ್ಯೇಕವಾದಂತಹ ಕ್ಯಾಮ್ರಾ ಬೇಕು ಅಂತೇನಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೇಬ್ನಲ್ಲೇ ಸ್ಮಾರ್ಟ್ ಫೋನ್ ಎನ್ನುವಂತಹ ಒಂದು ಸೂಪರ್ ಆಗಿರುವಂತಹ ಕ್ಯಾಮ್ರಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಕಾಫಿಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮಗೆ ಕಂಡಿದ್ದೆಲ್ಲವನ್ನು ನಾವು ತಕ್ಷಣವೇ ಕ್ಲಿಕ್ ಮಾಡ್ತೀವಿ. ಸುಮಾರು ಜನ ಸ್ಟೇಟಸ್ಗೂ ಸಹ ಹಾಕ್ತಾರೆ. ಈ ಒಂದು ತಂತ್ರಜ್ಞಾನ ನಮ್ಮ ನೆನಪುಗಳನ್ನು ಎಷ್ಟು ಸುಲಭವಾಗಿಸಿದೆ ಅಲ್ವಾ ಸ್ನೇಹಿತರೆ. ನಿಮಗೂ ಸಹ, ನಿಮ್ಮಲ್ಲೂ ಸಹ ಆ ಒಂದಷ್ಟು ನೆನಪುಗಳಿದ್ರೆ ಬೇಗ ಬೇಗ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. 9480909010013 ಈ ಒಂದು ವಾಟ್ಸಪ್ ಸಂಖ್ಯೆಗೆ.

ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ಎಫ್ ಎಂ ರೈನ್ಬೋ. ಸಮಯ ಆಗ್ತಾ ಇದೆ 9:52 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಇಂದು ವಿಶ್ವ ಕ್ಯಾಮರಾ ದಿನ, ಹಾಗಾಗಿ ನಿಮ್ಮ ಬಳಿ ಮರೆಯಲಿಕ್ಕೆ ಆಗದಂತಹ ಕೆಲವು ಫೋಟೋಗಳಿದ್ರೆ ಅದರ ಹಿಂದೆ ನೆನಪುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳಿದ್ವಿ. ಶಿವಮೊಗ್ಗದಿಂದ ದೇವಾನಂದ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಓದ್ತಾ ಇದ್ದಾಗ 1976 ಉತ್ತರ ಭಾರತದ ಪ್ರವಾಸ ಹೋಗಿದ್ರಂತೆ. ಆಗ ಆಗ್ರಾದಲ್ಲಿ ಫೋಟೋನ ತೆಗೆಸ್ಕೊಂಡಿದ್ರಂತೆ, ಕಪ್ಪು ಬಿಳುಪಿನ ಫೋಟೋ ಅಂತ ಇದು. ಆ ಫೋಟೋನ ಅಲ್ಲಿ ಅವರು ಅಂಚೆ ಮೂಲಕ ಇವರಿಗೆ ಕಳಿಸ್ಕೊಟ್ಟಿದ್ರಂತೆ. ಆ ಫೋಟೋ ಬರೋವರೆಗೂ ಇವರು ತುಂಬಾ ಕಾತರದಿಂದ ಕಾಯ್ತಾ ಇದ್ರಂತೆ. ಈಗ ಅವರಿಗೆ 69 ಅಂತೆ. ಹಾಗೆ ಪಲ್ಲವಿ ಗೌಡ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, 10ನೇ ತರಗತಿ ಇಲ್ಲಿದ್ದಾಗ ಸೆಂಡ್ ಆಫ್ ದಿನ ನಾವು ಒಂದು ಗ್ರೂಪ್ ಫೋಟೋನ ತೆಗೆದುಕೊಂಡ್ವಿ. ಆ ಒಂದು ಫೋಟೋನ ನಾವು ತೆಗೆದುಕೊಳ್ಬೇಕಾಗಿದ್ದರೆ 50 ರೂಪಾಯಿನ ನಾವು ಕೊಡಬೇಕಾಗಿತ್ತು. ಆದರೆ ಅಪ್ಪನ ಬಳಿ ನಾವು ದುಡ್ಡು ಕೇಳೋದಕ್ಕೆ ಭಯ ಆಗಿತ್ತು, ಹಾಗಾಗಿ ನಾವು ಆ ಫೋಟೋನ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಾವು ನೆನಪು ಮಾಡಿಕೊಂಡ್ರೆ ಆ ಒಂದು ದಿನಗಳು, ಹಾಗೆ ಆ ಒಂದು ಫೋಟೋನ ನಾನು ಮಿಸ್ ಮಾಡಿಕೊಂಡ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ, ಸುಮಾರು ವರ್ಷಗಳ ಹಿಂದೆ ಇವರು ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ಗೆ ಹೋಗಿದ್ರಂತೆ, ಜೊತೆಗೆ ಕ್ಯಾಮ್ರಾನ ತೆಗೆದುಕೊಂಡು ಹೋಗಿದ್ರಂತೆ. ಅಲ್ಲೆಲ್ಲ ಚೆನ್ನಾಗಿ ಸುತ್ತಾಡಿ ಓಡಾಡಿ ಫೋಟೋನ ಸಹ ತೆಗೆದುಕೊಂಡಿದ್ರಂತೆ. ಆದರೆ ಮನೆಗೆ ಬಂದು ನೋಡಿದಾಗ ಇವ್ರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಇವರು ಫೋಟೋನೇ ಕ್ಲಿಕ್ ಮಾಡಿರ್ಲಿಲ್ವಂತೆ. ಹೀಗೆ ಅನೇಕ ಮಂದಿ ತಮ್ಮ ಒಂದು ನೆನಪುಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಸಂತೋಷ್ ಚಿತ್ರಗಾರ ಅವರು ಹೊಸಪೇಟೆಯಿಂದ ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನನ್ನ ಬಾಲ್ಯದಲ್ಲಿ ನನ್ನ ತಂದೆಯವರು ಸೈನ್ಯದಲ್ಲಿ ಇದ್ದಾಗ ನನ್ನದು ಒಂದು ಫೋಟೋ ಪೊಲೀಸ್ ಡ್ರೆಸ್ ಹಾಕಿಸಿ ನನ್ನದು ಒಂದು ಫೋಟೋ

ತೆಗೆಸ್ಕೊಂಡಿದ್ರು. ಆ ಫೋಟೋನ ಈಗಲೂ ಸಹ ನೋಡಿದಾಗ ನನಗೆ ಒಂದು ರೀತಿ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಫೋಟೋಗ್ರಫಿ ಅನ್ನೋದು ಒಂದು ಅದ್ಭುತವಾದಂತಹ ಕಲೆ, ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಅದ್ಭುತವಾದಂತಹ ಕಲೆ. ಸಾವಿರಾರು ಭಾವನೆಗಳನ್ನು ಒಂದು ಪುಟ್ಟ ಫೋಟೋ ಹೇಳಿಬಿಡುತ್ತೆ ಅಲ್ವಾ? ತಾಯಿಯ ಮಮತೆ ಆಗಿರ್ಬೋದು, ಮಗುವಿನ ಮುಗ್ಧತೆ ಆಗಿರ್ಬೋದು, ನಗು, ಹಾಗೆ ಗೆಳೆಯರ ಜೊತೆಗೆ ಹರಟೆ ಆಗಿರ್ಬೋದು, ಇವೆಲ್ಲವೂ ಸಹ ಕ್ಯಾಮರಾ ಕಣ್ಣಿಗೆ ಸಿಗ್ಬಿದ್ದಾಗ ಆ ಎಲ್ಲ ನೆನಪುಗಳು ಶಾಶ್ವತವಾಗಿ ಉಳಿದ್ಬಿಡುತ್ತವೆ. ಇನ್ನು ಸ್ನೇಹಿತರೆ, ಇವತ್ತಿನ ಜನರೇಷನ್ ಬಗ್ಗೆ ನಾವು ಹೇಳೋದಾದರೆ ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ಸ್ಟೋರಿ, ಹಾಗೆ ವಾಟ್ಸಪ್ ಸ್ಟೇಟಸ್ಗಳು, ಎಲ್ಲದಕ್ಕೂ ಕ್ಯಾಮ್ರಾ ಬೇಕೇ ಬೇಕು. ಇವೆಲ್ಲದಕ್ಕೂ ಕ್ಯಾಮ್ರಾ ಬಾಸ್ ಅಂತಲೇ ಹೇಳ್ಬೋದು. ಕೆಲವು ಎಡಿಟಿಂಗ್ ಆ್ಯಪ್ಗಳು ನಾವೇ ಸೆಲೆಬ್ರಿಟಿಗಳಂತೆ ಕಾಣೋ ರೀತಿಯೂ ಸಹ ಮಾಡಿಬಿಡುತ್ತೆ. ಇನ್ನು ಸ್ನೇಹಿತರೆ, ಇನ್ನು ಜೀವನ ಅನ್ನೋದು ಕೂಡ ಒಂದು ಕ್ಯಾಮ್ರಾ ಇದ್ದ ಹಾಗೆ, ಇಲ್ಲಿರುವಂತಹ ಒಳ್ಳೆಯ ಕ್ಷಣಗಳನ್ನು ಪ್ರೀತಿಯಿಂದ ಫೋಕಸ್ ಮಾಡೋಣ, ನೆಗೆಟಿವ್ ವಿಷಯಗಳನ್ನು ಡಿಲೀಟ್ ಮಾಡೋಣ. ಒಂದು ವೇಳೆ ಲೈಫ್ ನಾವು ಅಂದ್ಕೊಂಡ ಹಾಗೆ ನಡೀದೇ ಇದ್ದರೆ ಬೆಸ್ಟ್ ಶಾಟ್ಗಾಗಿ ನಾವು ಕಾಯ್ತಾ ಇರೋಣ ಅಂತ ಹೇಳ್ತಾ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿಶ್ವ ಕ್ಯಾಮ್ರಾ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಸೊಗಸಾದ ಹಾಡಿನೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿರಿಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05 to 10:00 ಕೇಳಿ ನವಿಲುಗರಿ.
4: ನವಿಲುಗರಿ ಒಳಗೆ ಬಂದು ಕಚ ಕುಡಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
5: ಆಕಾಶವಾಣಿ FM Rainbow 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮೂಡಿ ಬರುತ್ತವೆ, ಆ ನಂತರ ಇಂದಿನ ಸಿನಿಚಿಟ್ಟೆಯ ವಿಷಯ ಏನು ಅನ್ನೋದರ ಕುರಿತು ನಾವು ಮಾಹಿತಿಯನ್ನು ನೀಡ್ತೀವಿ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನವಿಲ್ಲು.
2: ಕಿಂಗ್ ಆಗಲು ಹೋಗೋದು.

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು

0: ಬಲ್ಲೆಯ ಬಲ ಬಲ ಬಲ ಬಿಸ್ತೀಯ ಈ ಬಂಗಾರ ನನಗೆಲ್ಲ ಕೊಡ್ತೀಯ ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು
1: ಕಣೆ ರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡ ನಿಲ್ಲಿ ಹೋಗು

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ನಗುವ ಹೂವು ಚಿತ್ರದಿಂದ ಪಿ ಸುಶೀಲಾ ಅವರ ದನಿಯಲ್ಲಿ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:13 ನೀವು ಕೇಳ್ತಾ ಇದ್ರಿ 101.3 ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್. ಸ್ನೇಹಿತರೆ, ಕೆಲವೊಂದು ಹಾಡುಗಳು ನಮ್ಮ ಜೀವನಕ್ಕೆ ಎಷ್ಟು ಆಪ್ತವಾಗಿ ಹೋಗಿರುತ್ತೆ ಅಂತಂದರೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಮತ್ತು ಆ ಹಾಡುಗಳಲ್ಲಿ ತಮ್ಮ ಜೀವನದ ಕಥೆಯೇ ಇದೆಯೇನೋ ಅನ್ಸೋದಕ್ಕೆ ಶುರುವಾಗಿರುತ್ತೆ. ಅಂತಹ ಒಂದು ಹಾಡೇ ನಗುವ ಹೂವು ಚಿತ್ರದ ಇರಬೇಕು ಇರಬೇಕು ಎನ್ನುವ ಹಾಡು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಜೊತೆಗೆ ಆರ್ ಎನ್ ಸುದರ್ಶನ್ ಅವರ ಸಿರಿಕಂಠದಲ್ಲಿ ಮೂಡಿಬಂದಿರುವಂತಹ ಎವರ್ ಗ್ರೀನ್ ಹಾಡು ಇರಬೇಕು ಇರಬೇಕು ಈಗಲೂ ಸಹ ಪ್ರಸಿದ್ಧವಾಗಿರುವಂತಹ ಒಂದು ಹಾಡು. ನಗುವ ಹೂವು ಚಿತ್ರ ಹಾಗೂ ಇರಬೇಕು ಇರಬೇಕು ಈ ಒಂದು ಹಾಡಿನ ಬಗೆಗೆ

ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ, ಪಿ ಸುಶೀಲಾ ಅವರ ದನಿಯಲ್ಲಿ ಬಾಳ ಬಂಗಾರ ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ. ಬಂಗಾರದ ಮನುಷ್ಯ ಚಿತ್ರದಿಂದ ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:24 ನಿಮಿಷ 55 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ರಿ

103.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ನಗುವ ಹೂವು ಚಿತ್ರದ ಬಗ್ಗೆ, ಹಾಗೆ ಅದರಲ್ಲಿರುವಂತಹ ಇರಬೇಕು ಇರಬೇಕು ಈ ಒಂದು ಹಾಡಿನ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಅಂತ ಹೇಳಿದ್ವಿ. 1971 ನಗುವ ಹೂವು ಈ ಒಂದು ಚಿತ್ರ ಬಿಡುಗಡೆಯಾಗುತ್ತೆ. ಹಾಗೆ ಈ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದುಕೊಳ್ಳುತ್ತೆ. ಈ ಚಿತ್ರದ ಒಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಈ ಚಿತ್ರವನ್ನು RNR ಕುಟುಂಬದ ಚಿತ್ರ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಯಾಕೆ ಗೊತ್ತಾ? ನಗುವ ಹೂವು ಚಿತ್ರ ನಿರ್ಮಾಣ ಮಾಡಿದ್ದು RNR ಕುಟುಂಬ. ಈ ಚಿತ್ರದ ನಾಯಕ ಆರ್ ನಾಗೇಂದ್ರ ರಾಯರ ಕಿರಿಪುತ್ರ ಆರ್ ಸುದರ್ಶನ್ ಅವರು. ಹಾಗೆ ಈ ಚಿತ್ರದ ನಾಯಕಿಯಾಗಿದ್ದು ಮಾತ್ರವಲ್ಲ, ಚಿತ್ರಕ್ಕೆ ಕಥೆ ಮತ್ತು ಚಿತ್ರಕಥೆಯನ್ನು ಒದಗಿಸಿದಂಥವರು ಸುದರ್ಶನ್ ಅವರ ಪತ್ನಿ ಶೈಲಶ್ರೀ ಅವರು. ಹಾಗೆ ಸಂಭಾಷಣೆ ಮತ್ತು ಗೀತ ರಚನೆಯನ್ನು ಕೊಟ್ಟಂಥವರು RNR ಅವರ ಎರಡನೇ ಮಗ RN ಜೈಗೋಪಾಲ್ ಅವರು. ಛಾಯಾಗ್ರಹಣದೊಂದಿಗೆ ನಿರ್ದೇಶನದ ಹೊಣೆಯನ್ನು ಸಹ ಹೊತ್ತಂಥವರು RNR ಅವರ ಮೊದಲ ಮಗ RN ಕೃಷ್ಣಪ್ರಸಾದ್ ಅವರು. ಇನ್ನು ಸುದರ್ಶನ್ ಅವರು ಚಿತ್ರದ ನಾಯಕನಾಗಿ ಮಾತ್ರವಲ್ಲದೆ ಗಾಯಕನಾಗಿಯೂ ಸಹ ಮಿಂಚುತ್ತಾರೆ ಈ ಒಂದು ಚಿತ್ರದಲ್ಲಿ. ಈ ಚಿತ್ರದ ಇರಬೇಕು ಇರಬೇಕು ಹಾಡಿಗೆ ದನಿಗೂಡಿಸಿದಂತಹವರು ಸುದರ್ಶನ್ ಅವರು. ಸ್ನೇಹಿತರೆ, ಈ ಒಂದು ಚಿತ್ರದ ಕುರಿತು ಸ್ವಾರಸ್ಯಕರ ವಿಷಯಗಳಿವೆ. ಆ ಒಂದು ಸಂಗತಿಗಳನ್ನು ನಿಮ್ಮೊಟ್ಟಿಗೆ ನಾವು ಹಂಚಿಕೊಳ್ತೀವಿ ಇಂದಿನ ಸಿನಿಚಿಟ್ಟೆಯಲ್ಲಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ. ಸ್ನೇಹಿತರೆ, ಸೊಗಸಾದ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸಿನಿ ಚಿಟ್ಟಿಯಲ್ಲಿ. ಇದರೊಟ್ಟಿಗೆ ನಾವು ನಗುವ ಹೂವು ಚಿತ್ರದ ಕುರಿತು ಮಾತಾಡ್ತಾ ಇದ್ವಿ. ಸಮಯ ಆಗ್ತಾ ಇದೆ 10:32. ಸ್ನೇಹಿತರೆ, ನಗುವ ಹೂವು ಈ ಒಂದು ಚಿತ್ರ ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಸುತ್ತ ಹೆಣೆದಂತಹ ಒಂದು ಕಥೆಯ ಚಿತ್ರ. ಈ ಕಥೆಯನ್ನ ಇಟ್ಕೊಂಡು RNR ಕುಟುಂಬದವರು ಯಾಕೆ ಸಿನಿಮಾವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸುದರ್ಶನ್ ಅವರ ತಾಯಿ ಕ್ಯಾನ್ಸರ್ ನಿಂದ ತೀರ್ ಹೋಗ್ತಾರಂತೆ. ಇದು ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ನೀಡುತ್ತಂತೆ. ಹಾಗಾಗಿನೇ ಕ್ಯಾನ್ಸರ್ ರೋಗದ ಬಗ್ಗೆ ತಿಳಿ ಹೇಳಬೇಕು, ಆ ರೋಗದ ವಿರುದ್ಧ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಕಥೆಯನ್ನ ಹೊಂದಿದಂತಹ ಸಿನಿಮಾವನ್ನ ತಯಾರು ಮಾಡ್ತಾರೆ RNR ಕುಟುಂಬದವರು. ಹೀಗೆ ತಯಾರಾದಂತಹ ಈ ಒಂದು ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯು ಸಹ ದೊರೆಯುತ್ತೆ. ಸ್ನೇಹಿತರೆ, ಈ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ ಒಂದು ಹಾಡಿನ ನಂತರ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05-1:10 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ನಾಡದ ಹಾಡೊಂದನು ನಾಲಿಗೆಯು ತಾನಾಗ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM Rainbow 101.3 MHz. Musically yours.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:29:26 ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ನಗುವ ಹೂವು ಚಿತ್ರದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಸುತ್ತ ಹೆಣಿದಂತಹ ಒಂದು ಕಥೆಯಾಗಿತ್ತು ಈ ಒಂದು ಚಿತ್ರದ ಕಥೆ. ಹಾಗೆ ಚಿತ್ರದ ಕಥೆ ನಡೆಯೋದು ಒಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ. ಹೀಗೆ ಕಥೆ ಸಾಗ್ತಾ ಇರಬೇಕಾದ್ರೆ ಕ್ಯಾನ್ಸರ್ ಹೊಂದಿದ್ರೂ ಸಹ ಸಂತೋಷವಾಗಿರುವಂತಹ ಮಕ್ಕಳನ್ನು ನೋಡಿದಾಗ ಒಂದು ಹಾಡು ಮೂಡ್ ಬರಬೇಕು, ಮತ್ತೆ ಆ ಹಾಡು ತುಂಬಾನೇ ಸರಳವಾಗಿರಬೇಕು. ಹಾಡಲ್ಲಿ ಶೋಕ ಅಥವಾ ಪ್ರೇಮದ ಸಾಲುಗಳು ಬರೋದು ಬೇಡ, ಬದಲಿಗೆ ಭರವಸೆ ಮೂಡಿಸುವಂತಹ ಸಾಲುಗಳು ಇಲ್ಲಿ ಅಂತ ಹೇಳಿ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರು ಸುದರ್ಶನ್ ಮತ್ತೆ ಆರ್ ಎನ್ ಜೈಗೋಪಾಲ್ ಅವರಿಗೆ ಹೇಳಿ ಒಂದು ಟ್ಯೂನ್ ಅನ್ನು ಹಾಕಿ ಬಿಡ್ತಾರೆ. ನಂತರ ಹಾಡು ಸಹ ತಯಾರಾಗುತ್ತೆ. ಹೇಗೆ ಆ ಒಂದು ಹಾಡಿನ ರಚನೆ ಮಾಡ್ತಾರೆ ಅಂತ ಮುಂದೆ ಹೇಳ್ತೀವಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲೋ.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:48. ಕನ್ನಡ ಚಿತ್ರರಂಗದಲ್ಲಿ ಒಂದು ಆರ್ದ ಮರದ ಇದ್ದ ಹಾಗೆ ಆರೆಂಜ್ ಕುಟುಂಬ ಅಂತ ಹೇಳ್ತಾ ಇದ್ರೆ ಹೊಸದುರ್ಗದಿಂದ ಚಿದಾನಂದ್ ಟಿ ಬಿ ಸರ್ಕಲ್ ಅವರು. ಇನ್ನು ನಗುವ ಹೂವು ಚಿತ್ರದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಚಿತ್ರಕಥೆ ಕ್ಯಾನ್ಸರ್ ರೋಗಿಯೊಬ್ಬನ ಬದುಕಿನ ಸುತ್ತ ಹೆಣೆದಂತಹ ಒಂದು ಕಥೆಯಾಗಿರುತ್ತೆ. ಈ ಒಂದು ಸನ್ನಿವೇಶ ನಡೀತಾ ಇರಬೇಕಾದ್ರೆ ಆಸ್ಪತ್ರೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಒಂದು ಸರಳವಾಗಿರುವಂತಹ ಒಂದು ಹಾಡನ್ನು ರಚನೆ ಮಾಡಿ ಅಂತ ಹೇಳಿ ಆರ್ ಎನ್ ಜಯಗೋಪಾಲ್ ಅವರಿಗೆ ಮತ್ತು ಸುದರ್ಶನ್ ಅವರಿಗೆ ಜಿ ಕೆ ವೆಂಕಟೇಶ್ ಅವರು ಹೇಳಿ ಒಂದು ಟ್ಯೂನನ್ನು ರೆಡಿ ಮಾಡೇ ಬಿಡ್ತಾರೆ. ಇನ್ನು ಹಾಡು ಪ್ರೇಮ ಗೀತೆ ಆಗಿರಬಾರ್ದು, ಶೋಕ ಗೀತೆಯೂ ಸಹ ಆಗಿರಬಾರ್ದು, ಮಕ್ಕಳ ಗೀತೆಯಂತೂ ಆಗಿರಲೇಬಾರ್ದು. ಬದಲಿಗೆ ಮಕ್ಕಳನ್ನು ಸಾಧನೆಯೆಡೆಗೆ ಪ್ರಚೋದಿಸುವಂತಹ ಹಾಡಾಗಬೇಕು ಅನ್ನೋ ಒಂದು ವೆಂಕಟೇಶ್ ಅವರ ಮಾತನ್ನು ನೆನಿತ ಆರ್ ಎನ್ ಜಿ ಅವರು ಪಲ್ಲವಿ ಮತ್ತು ಚರಣಗಳನ್ನು ಬರೆದು ಮುಗಿಸ್ತಾರೆ. ನಂತರ ಆರ್ ಎನ್ ಜಿ ಅವರು ಹೇಳ್ತಾರಂತೆ, ತಾವರೆ ನೀರಲ್ಲಿ ಇರುತ್ತೆ, ಆದರೆ ಅದರ ಮೇಲೆ ಒಂದೇ ಒಂದು ಹನಿಯೂ ಸಹ ನಿಲ್ಲೋದಿಲ್ಲ, ಹಾಗೆಯೇ ಬದುಕು ಸಹ. ನಾವು ಸಂತೋಷ ಮತ್ತು ದುಃಖವನ್ನು ಸಮಾನ ಭಾವದಿಂದ ಸ್ವೀಕರಿಸಬೇಕು ಅಂತ ಹೇಳಿ ನಂತರ ಸ್ವಲ್ಪ ಸಮಯದಲ್ಲೇ ಮಕ್ಕಳಿಗೆ ಭರವಸೆಯನ್ನು ಮೂಡಿಸುವಂತಹ ಇರಬೇಕು ಇರಬೇಕು ಬಾಳಲಿ ಭರವಸೆ ಇರಬೇಕು ಎನ್ನುವಂತಹ ಒಂದು ಸಾಲನ್ನು ಬರೆದೇ ಬಿಡ್ತಾರೆ. ಹಾಗೆ ಪೂರ್ತಿ ಸಾಹಿತ್ಯವನ್ನು ಸಹ ರಚನೆ ಮಾಡೇ ಬಿಡ್ತಾರೆ. ಅರ್ಥಬದ್ಧವಾದಂತಹ ಸಾಹಿತ್ಯ, ಹಾಗೆ ಅದಕ್ಕೆ ಹೊಂದಿಕೆ ಆಗುವಂತಹ ಸಂಗೀತ, ಇಂಪಾದ ದನಿ ಎಲ್ಲವೂ ಸಹ ಹಾಡಿನ ಜನಪ್ರಿಯತೆಗೆ ಕಾರಣವಾಗುತ್ತೆ. ಈ ಹಾಡಿನ ಪ್ರಸಾರದೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾವು

0: ಬಾಲಿವುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಹೇಳ್ತಾ ಇರೋದು ನಾನು ನಿಮ್ಮ ಅಜ್ಜಿ ರಮ್ಯಾ. 11:02:10 ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ ಈ ಹೊತ್ತಲ್ಲಿ. ಸದ್ಯಕ್ಕೆ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವ ಹಾಡನ್ನು ರಿಕ್ವೆಸ್ಟ್ ಮಾಡ್ತೀರಾ, ಹಾಡಿನ ಮೊದಲ ಸಾಲು, ಜೊತೆಗೆ ಯಾವ ಚಿತ್ರದ್ದು, ಅದರೊಟ್ಟಿಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ರಿಕ್ವೆಸ್ಟ್ ಹಾಡುಗಳನ್ನು ಕೇಳ್ತಾ ಬಾಲಿವುಡ್ನ ಒಂದಷ್ಟು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ಹೇಳ್ತಾ ಸಾಕ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ.

0: ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಬಾಲಿವುಡ್ನ ಒಂದು ಅಪರೂಪದ ಕ್ಷಣದ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಇದು ಕೇವಲ ಬಾಲಿವುಡ್ಗೆ ಮಾತ್ರ ಸಂದಂಥ ಅಪರೂಪದ ಕ್ಷಣ ಅಲ್ಲ, ಇದು ಬಂಗಾಳಿ ಚಿತ್ರರಂಗಕ್ಕೂ ಕೂಡ ಸಂದಂಥ ಅಪರೂಪದ ಕ್ಷಣ. ಭಾರತದ ಶ್ರೇಷ್ಠ ನಿರ್ದೇಶಕ ಸತ್ಯಜಿತ್ ರೇ ಅವರಿಗೆ 1992 ಸಿನಿಮಾ ರಂಗದ ಅತ್ಯುನ್ನತ ಲೈಫ್ ಟೈಮ್ ಅಚೀವ್ಮೆಂಟ್ ಆಸ್ಕರ್ ಪ್ರಶಸ್ತಿ ಘೋಷಣೆಯಾಗುತ್ತೆ. ಆದರೆ ಆಗ ಅವರು ತೀವ್ರ ಅನಾರೋಗ್ಯದಿಂದ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಇರ್ತಾರೆ. ಆಸ್ಕರ್ ಅಕಾಡೆಮಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಕಾಡೆಮಿಯ ಪದಾಧಿಕಾರಿಗಳು ಅಮೆರಿಕಾದಿಂದ ಕೋಲ್ಕತ್ತಾದ ಆಸ್ಪತ್ರೆಗೆ ಬಂದು ಖುದ್ದಾಗಿ ಅವರೇ ಬಂದು ಬೆಡ್ರ ಪಕ್ಕದಲ್ಲೇ ನಿಂತು ಆಸ್ಕರ್ ಪ್ರಶಸ್ತಿಯನ್ನು ಸತ್ಯಜಿತ್ ರೇ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಬಹುಶಃ ಇದು ಯಾವುದೇ ಒಂದು ಅಕಾಡೆಮಿ ಅಂದರೆ ಪ್ರತಿಷ್ಠಿತ ಪ್ರಶಸ್ತಿ ಕೊಡುವಂಥ ಅಕಾಡೆಮಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದೊಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತು ಅಂತಲೇ ಹೇಳ್ಬೋದು. ಸಂದೇಶವನ್ನು ಕಳಿಸಿ, ನಮಗೂ ಒಂದು ಗೀತೆ ಪ್ರಸಾರಿಸಿ ಅಂತ ಹೇಳಿ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ ಅಖಿಲ ಪ್ರಸಾದ್ ಅವರೊಟ್ಟಿಗೆ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ, ಸುಧಾ ಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ. ದಿವಾಕರ್ ಶೆಣೈ ಮೂಡುಬಿದಿರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿರೋದು ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ಎಸ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಾಗರ್ ಕಬಾಡಿ ವೆಂಕಟೇಶ್ ಸಂದೇಶವನ್ನು ಕಳಿಸಿದ್ದಾರೆ ಬಿನ್ನಿಪೇಟೆಯಿಂದ. ಹಾಗೆ ಲಿಂಗಸಗೂರು ತಾಲೂಕಿನ ನವಲಿಯಿಂದ YB ಚಳ್ಳಮರದ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಎಸ್ ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿರೋದು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ನಮ್ಮ ಗೀತೆ ಕೂಡ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ ನಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸದ್ಯ ಸಂಗಮ್ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಅವರ ದನಿಯಲ್ಲಿರುವಂತಹ ಗೀತೆ ಕೇಳ್ತಾ ಇರಿ.

ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನಿಮ್ಮ ರಿಕ್ವೆಸ್ಟ್ ನಮ್ಮನ್ನು ತಲುಪಿದೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಸತ್ಯ ಬಸವೇಶ್ವರ ನಗರಿಂದ ಕೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಆಗುತ್ತಾ ಅಂತ ಹೇಳಿ ರಿಕ್ವೆಸ್ಟ್ ಕಳಿಸಿರೋದು. ಮಂಗಳಾ ಅವರು ಮೈಸೂರಿನಿಂದ ರಿಕ್ವೆಸ್ಟ್ ಕಳಿಸಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ನಮ್ಮ ಫೇವ್ರೆಟ್ ಕಾರ್ಯಕ್ರಮ ಆಪ್ ಕಿ ಪಸಂದ್ ಹಳೆಯ ಹಾಡು ಇಷ್ಟವಾಗತ್ತೆ ಅಂತ ಜಯಣ್ಣ ಶಶಿಯಾಳ ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ. ಒಳ್ಳೆ ಹಾಡಿನ ಮೂಲಕ ಇವತ್ತಿನ ಕಾರ್ಯಕ್ರಮ ಪ್ರಸಾರ ಆಯಿತು, ಆರಂಭ ಮಾಡಿದ್ರಿ ಅಂತ ಹೇಳಿ ಶ್ರೀನಾಥ್ ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಸದಾಶಿವ ಹೊಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಎಸ್, ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಕೆಲವೊಂದು ಹಾಡುಗಳು ನಮ್ಮಲ್ಲಿ ಲಭ್ಯ ಇಲ್ಲ, ಹಾಗಾಗಿ ಕೆಲವರ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಸಂದೇಶ ಕಳಿಸ್ತಾ ಇದ್ದೀವಿ, ಆದರೆ ನಮ್ಮ ಹಾಡು ಪ್ರಸಾರ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಖಂಡಿತ ಬೇಸರ ಮಾಡ್ಕೋಬೇಡಿ. ಖಂಡಿತ ನಮ್ಮಲ್ಲಿ ಅವೈಲಬಲ್ ಇದ್ರೆ ನಾವು ಪ್ರಸಾರ ಮಾಡೇ ಮಾಡ್ತೀವಿ. ಓಕೆ, ಎಸ್. ಇನ್ನು ಬಹಳಷ್ಟು ಜನ ಹಾಡನ್ನ ಕೇಳಬೇಕು ಈ ಹೊತ್ತಲ್ಲಿ ಅಂತ ಅನಿಸ್ತಾ ಇದೆ, ಆದರೆ ಇನ್ನೂ ಸಂದೇಶ ಕಳಿಸಿಲ್ಲ ನಾವು ಅಂತ ಹೇಳೋದಿದ್ರೆ ಸಂದೇಶ ಕಳಿಸದೆ ಹಾಗೆ ಕೂರೋದು ಬೇಡ. ನಿಮ್ಮ ರಿಕ್ವೆಸ್ಟ್ ನಮ್ಮನ್ನು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಓಕೆ, 9480901013 ನಮ್ಮ ನಂಬರ್. ಸದ್ಯಕ್ಕೆ ಅಮಿತಾಬ್ ಬಚ್ಚನ್ ಅವರು ಕಲ್ಟ್ ಸಿನಿಮಾ ಅಂತ ಹೇಳ್ತಾರಲ್ಲ, ಸಿಕ್ಕಾಪಟ್ಟೆ ಇಷ್ಟರಲ್ಲಿ ದಾಖಲಾದಂಥ ಸಿನಿಮಾ, ಅಂಥದ್ದೊಂದೆರಡು ಸಿನಿಮಾನ ರಿಜೆಕ್ಟ್ ಮಾಡಿಬಿಟ್ಟಿರ್ತಾರೆ. ಯಾವುದು ಆ ಸಿನಿಮಾಗಳು, ಯಾಕೆ, ಆ ಬಗ್ಗೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ.

ನೀವೇ ರಿಕ್ವೆಸ್ಟ್ ಮಾಡಿದಂತ ಎವರ್ ಗ್ರೀನ್ ಬಾಲಿವುಡ್ ಹಾಡುಗಳನ್ನ ನಿಮಗಾಗಿಯೇ ಪ್ರಸಾರ ಮಾಡಲಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು. ಈಗಾಗಲೇ ಹೇಳಿದ್ದೆ, ಅಮಿತಾಬ್ ಬಚ್ಚನ್ ಅವರು ರಿಜೆಕ್ಟ್ ಮಾಡಿದಂತ ಕಲ್ಟ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿ, ಸಾಮಾನ್ಯವಾಗಿ ಹಿಂದಿ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳಿ ಇಮೇಜ್ ಅನ್ನ ಸೃಷ್ಟಿ ಮಾಡಿಕೊಂಡಂತ ಅಮಿತಾಬ್ ಬಚ್ಚನ್ ಅವರು ಕೆಲವು ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಕಾರಣಾಂತರಗಳಿಂದ. ಆದರೆ ಅಂತಹ ಸಿನಿಮಾಗಳು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ದಾಖಲೆಗಳು ಬಾಲಿವುಡ್ನಲ್ಲಿ ಇರುವಂಥದ್ದು. ಅಂಥದ್ದರ ಪೈಕಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥದ್ದು ಮಿಸ್ಟರ್ ಇಂಡಿಯಾ ಸಿನಿಮಾ. ಅನಿಲ್ ಕಪೂರ್ ಅವರು ನಟಿಸಿದಂಥ ಈ ಚಿತ್ರದ ಅದೃಶ್ಯ ಮಾನವನ ಕಲ್ಪನೆ ಮೊದಲು ಅಮಿತಾಬ್ ಅವರಿಗೆ ಹೋಗಿತ್ತು. ಆದರೆ ತಮ್ಮ ಧ್ವನಿಯೇ ತಮಗೆ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಪರದೆಯ ಮೇಲೆ ಕಾಣಿಸಿದ ಪಾತ್ರ ತಮಗೆ ಬೇಡ ಅಂತ ಹೇಳಿ ನಿರಾಕರಿಸಿಬಿಡ್ತಾರೆ ಅಮಿತಾಬ್ ಅವರು. ಅದಾದ

ನಂತರ ದಿಲ್ವಾಲೆ ದುಲ್ಹನಿಯ ಲೇ ಜಾಯೆಂಗೆ ಚಿತ್ರ ಇದೆಯಲ್ಲ, ಈ ಚಿತ್ರದಲ್ಲಿ ಕೂಡ ಅಮರೀಶ್ ಪುರಿ ಅವರು ನಟಿಸಿದಂಥ ಕಟ್ಟುನಿಟ್ಟಿನ ತಂದೆ ಬಾಬುಜಿ ಪಾತ್ರಕ್ಕೆ ಕೂಡ ಅಮಿತಾಭ್ ಅವರನ್ನೇ ಮೊದಲು ಕೇಳಲಾಗಿತ್ತು. ಅದೂ ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಆ ಒಂದು ಪಾತ್ರ ಅಮರೀಶ್ ಪುರಿ ಅವರ ಪಾಲಾಗತ್ತೆ. ಇದು ಕೂಡ ಸೂಪರ್ ಹಿಟ್ ಪಾತ್ರಗಳಲ್ಲಿ ಒಂದಾಗಿ ನಿಲ್ಲುತ್ತೆ. ಆದರೆ ಈ ಎರಡೂ ಪಾತ್ರಗಳನ್ನು ಅಮಿತಾಭ್ ಬಚ್ಚನ್ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ರು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ

0: ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನ ಕಳಿಸಿ ಗೀತೆ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ರಾಘವೇಂದ್ರ ಹೆಚ್ ಎಂ ಅವರು ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮುಕುಂದ ರೂಪ ರಮೇಶ್ ಕೋರಮಂಗ್ಲ ಬೆಂಗಳೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಗೀತೆಗೆ ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಪ್ರವೀಣ್ ಮಾಧವಿ, ರಾಹುಲ್ ಹುಳ್ಳಕಟ್ಟಿ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ನಮಗೂ ಒಂದು ಹಾಡು ಈ ಹೊತ್ತಲ್ಲಿ ಬರುತ್ತಾ ಅಂತ ಹೇಳಿ ಸಾಯಿ ಪ್ರಿಯಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕೇರಳದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರುವುದು ಕಿಶನ್ ರೋಷನ್ ಶಬರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ. ಜೊತೆಗೆ ನಮಗೂ ಒಂದು ಹಾಡು ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀವಿ ಅಂತ ರಘುನಾರಾಯಣ್ ಬೆಂಗಳೂರಿನಿಂದ ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿದರೆ ನಂಬರ್ ಎಂಡಿಂಗ್ ವಿತ್ 6954 ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಶ್ವೇತಾ ಇಸ್ರಾವ್ ಸುಳಿಯಾಯಿಂದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ, ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ರೋಹಿತ್ ದಾಸನಪುರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆ ಪ್ರಸಾರವಾಗುತ್ತೆ. ಬಾಲಿವುಡ್ನ ಹಳೆಯ ಹಾಡುಗಳನ್ನು ನೀವು ಈ ಹೊತ್ತಲ್ಲಿ ಖಂಡಿತ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಕಾಗಜ್ ಕಿ ಭೂಲ್ ಚಿತ್ರ. ಈ ಚಿತ್ರದಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನು ನೀವು ತಿಳ್ಕೊಳ್ಬಹುದು. ಗುರುದತ್ ಅವರು ನಿರ್ದೇಶಿಸಿ ನಟಿಸಿದಂಥ ಕಾಗಜ್ ಕಿ ಭೂಲ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತರೂ ಕೂಡ ಜಾಗತಿಕ ಮಟ್ಟದ ಕ್ಲಾಸಿಕ್ ಸಿನಿಮಾ ಅಂತ ಹೇಳಿ ಗುರುತಿಸಲ್ಪಡುತ್ತೆ. ಈ ಚಿತ್ರದ ಅಪರೂಪದ ದಾಖಲೆ ಏನು ಅಂತ ಹೇಳಿದ್ರೆ, ಭಾರತದ ಮೊದಲ ಸಿನಿಮಾ ಸ್ಕೋಪ್ ಸಿನಿಮಾ ಇದು. ಇದಕ್ಕಾಗಿ ವಿಶೇಷವಾದಂಥ ಲೆನ್ಸ್ಗಳನ್ನು ಆಗಲೇ ವಿದೇಶದಿಂದ ತರಿಸಲಾಗಿತ್ತಂತೆ. ಹಾಗಾಗಿ ಸಿನಿಮಾ ಸ್ಕೋಪ್ ವಿಚಾರ ಬಂದಾಗ ಕಾಗಜ್ ಕಿ ಭೂಲ್ ಸಿನಿಮಾನ ನಾವು ಮೊದಲನೇದಾಗಿ ನೆನಪಿಸ್ಕೊಳ್ಳೇಬೇಕು. ಅವತ್ತಿನ ಕಾಲಘಟ್ಟದಲ್ಲಿ 1959ರಲ್ಲಿಯೇ ವಿದೇಶದಿಂದ ಈ ಚಿತ್ರದ ಚಿತ್ರೀಕರಣಕ್ಕಾಗಿ ಲೆನ್ಸ್ಗಳನ್ನು ತರಿಸಲಾಗಿತ್ತಂತೆ.

ಬಾಲಿವುಡ್ನ ಹಳೆಯ ಹಾಡುಗಳನ್ನ ಆಲಿಸ್ತಾ ಇದ್ರಿ, ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದ್ವು. ಸಂದೇಶವನ್ನು ಕಳಿಸಿ ನಮಗೂ ಕೂಡ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಜಗದೀಶ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಆಕಾಶವಾಣಿ ಬೆಂಗಳೂರು ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ, ನಿಲಯಕ್ಕೆ ಧನ್ಯವಾದ ಅಂತ ಹೇಳಿ ಗೀತಾ ಕೀರ್ತನ ಕೆ ಪಿ ಅಗ್ರಹಾರದಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ನಮಗೂ ಒಂದು ಹಾಡು ಬರಲಿ ಅಂತ ಲೀಲಾ ಅಣ್ಣಿಗೇರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಎನಿ ಸಾಂಗ್ ಆಫ್ ಯುವರ್ ಚಾಯ್ಸ್ ಅಂತ ಹೇಳಿ ಅಶೋಕ್ ಹೇಳ್ತಾ ಇದ್ದಾರೆ. ಎಲ್ಲ ಹಾಡು ನಿಮ್ಮದೇ ಆಯ್ಕೆಗಳು, ನೀವು ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳೇ ಸದ್ಯಕ್ಕೆ ನನ್ನ ಆಯ್ಕೆಗಳು ಕೂಡ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಹಾಡು ನಿಮಗೆ ಅಂದ್ಕೊಳ್ಳಿ ಅಶೋಕ್ ಜಿ. ಸಂದೇಶವನ್ನು ಕಳಿಸಿ ಹಾಡು ತುಂಬ ಚೆನ್ನಾಗಿದೆ ಅಂತೇಳಿ ಸುಜಾತಾರ್ ಗಣೇಶ್ ಲಿಖಿತ ಯತಿ ಸಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ರಜಜಿ ನಗರದಿಂದ ಹೇಳ್ತಾ ಇದ್ದಾರೆ. ಕಾಗಜ್ ಕಿ ಪೂಲ್ ಚಿತ್ರ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅತ್ಯಮೂಲ್ಯ ಐತಿಹಾಸಿಕ ಮೈಲುಗಲ್ಲನ್ನು ಸೃಷ್ಟಿ ಮಾಡಿದಂಥ ಚಿತ್ರ. 59ರಲ್ಲಿ ಬಿಡುಗಡೆಯಾದಂಥ ಈ ಚಿತ್ರದ ಖ್ಯಾತ ನಟ ನಿರ್ದೇಶಕ ಗುರುದತ್ ಅವರು ನಿರ್ಮಿಸಿ ನಿರ್ದೇಶನ ಮಾಡಿದ್ರು. ಬಿಡುಗಡೆಯಾದ ಸಮಯದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಸೋಲ್ತು, ಆದರೆ ಇವತ್ತಿನ ಮಟ್ಟದಲ್ಲಿ ಜಾಗತಿಕವಾಗಿ ಕ್ಲಾಸಿಕ್ ಸಿನಿಮಾ ಆಗಿದೆ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಎಸ್, ಕಾರ್ಯಕ್ರಮದಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೂ ಒಂದು ಹಾಡು ಪ್ರಸಾರ ಆಗಲಿ ಅಂತ ಹೇಳಿ ವಿನೋಬ ನಗರ ಶಿವಮೊಗ್ಗದಿಂದ ಫಣೀಂದ್ರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಬ್ಯೂಟಿಫುಲ್ ಗೀತೆಯನ್ನು ಆಲಿಸಿದ್ರಿ. ಕಡೆಗಾಗಿ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಾಡುಗಳನ್ನು ಕೇಳೋದಕ್ಕಂತೂ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಆಶಾ ಶೆಣೈ ಮಡಿಕೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳಿ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ಹಾಗೆ ಆಕಾಶವಾಣಿ ಎಸ್ ಅದ ಖಂಡಿತ ರಾಜೇಶ್ ನರೇಂದ್ರ ಮಠ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಎಲ್ಲ ಹಾಡುಗಳು ನೀವೇ ರಿಕ್ವೆಸ್ಟ್ ಮಾಡಿದಂಥ ಎವರ್ ಗ್ರೀನ್ ಸಾಂಗ್ಸ್ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 12 ಗಂಟೆ

ನಿಮಿಷಕ್ಕೆ ಸರಿಯಾಗಿ ನವಿಲುಗರಿ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗುತ್ತೆ. ಸಂಜೆ ತನಕ ನಾನಂತೂ ನಿಮ್ಮ ಜೊತೆ ಹಾಗೇ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ

0: ಅನುಸಂಧಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು, ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ, ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು, ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣೆ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 72,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 2,48,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:00 PM.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

12:06:50 ಈ ಹೊತ್ತಿನಲ್ಲಿ ನನ್ನ ನಿಮ್ಮ ಭೇಟಿ ಮತ್ತೊಂದು ಸೋಮವಾರ ಬಂದಿದೆ ಸ್ನೇಹಿತರೆ. ನಾನು 101.3 ಕಂಪನಾಂಕದಲ್ಲಿ ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ ನವಿಲುಗರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಷ್ಟು ಬೇಗ ತಿಂಗಳ ಕಡೆಯ ಸೋಮವಾರಕ್ಕೆ ಬಂದುಬಿಟ್ಟಿದ್ದೀವಿ. ಹಾಗೆಯೇ ಮುಂಗಾರು ಕಾಲಿಟ್ಟು ಸುಮಾರು 1 ತಿಂಗಳಾಗಿದೆ. ಕೆಲವು ದಿನಗಳಿಂದ ಮಳೆ ಕೂಡ ಕಡಿಮೆಯಾಗಿದೆ. ಎಲ್ಲ ಕಡೆಗಳಲ್ಲಿ ನಮ್ಮ ರಾಜ್ಯದಲ್ಲಂತೂ ಸುಮಾರು ಕಡೆಗಳಲ್ಲಿ ಮಳೆ ಕಡಿಮೆಯಾಗಿದೆ ಎನ್ನುವಂತಹ ಆತಂಕ ಕೂಡ ಸೃಷ್ಟಿಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮುಂಗಾರು ಚುರುಕಾಗುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಮಳೆಗಾಲ ಬಂದಾಗ ಒಂದು ಸ್ವಲ್ಪ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಿದ್ರೆ ಮುಂಗಾರಿನಲ್ಲಿ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ

ಹಂತಕನ ಸಂಚು ಚಿತ್ರದಿಂದ ಒಂದು ಒಳ್ಳೆಯ ಯುಗಳಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಕುವೆಂಪು ಅವರ ರಚನೆ ಇದಾಗಿತ್ತು. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಕಂಠಗಳಲ್ಲಿ ಮೂಡಿಬಂದಂತಹ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ. ಮುಂಗಾರು ಅಥವಾ ಮಳೆಗಾಲ ಬಂತೆಂದರೆ ಸಾಕು, ಬಿರು ಬೇಸಿಗೆ ಬಿಸಿಲಿನಿಂದ ಸ್ವಲ್ಪ ವಿರಾಮ ನಮಗೆ ಸಿಕ್ಕಿತಾದರೂ ಸ್ವಲ್ಪ ವಾತಾವರಣ ತಂಪಾಗುತ್ತೆ. ಹಾಗೆ ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ ಸ್ವಲ್ಪ ತೇವಾಂಶ ಕೂಡ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಬ್ಯಾಕ್ಟೀರಿಯಾ ಅಥವಾ ವೈರಾಣು ಅಥವಾ ವೈರಸ್ ಅಂತ ನಾವೇನು ಹೇಳ್ತೀವಿ ಅದು ಹೆಚ್ಚಾಗಿ ಈ ಕಾಲದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದರಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮಗೆ ಉಂಟಾಗುತ್ತೆ ಈ ಮಳೆಗಾಲದಲ್ಲಿ. ಹಾಗಾಗಿ ನಾವು ಮೊದಲನೇದಾಗಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ನಾವೇನು ಹೇಳ್ತೀವಿ, ಏನು ಮಾಡಬೇಕು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಬಿಸಿಯಾದ ಪದಾರ್ಥಗಳನ್ನು ತಿನ್ನೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಅದು ತುಂಬಾ ಮುಖ್ಯ. ಯಾಕೆಂದರೆ ಬಿಸಿಯಾದ ಪದಾರ್ಥಗಳನ್ನು ಒಂದು ಹೈ ಟೆಂಪರೇಚರ್ನಲ್ಲಿ ನಾವು ಬೇಯಿಸಿದಾಗ ಅದರಿಂದಾಗಿ ಎಷ್ಟೋ ಸೂಕ್ಷ್ಮ ಜೀವಿಗಳು ಅಥವಾ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನು ಹೇಳ್ತೀವಿ ಅವುಗಳು ಸಾಯತ್ವೆ. ಇದರಿಂದಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅನೇಕ ಸೋಂಕುಗಳು, ಇನ್ಫೆಕ್ಷನ್ಸು, ಡಯೇರಿಯಾ, ಜಾಂಡಿಸ್ ಇಂಥವುಗಳೆಲ್ಲ ನಮಗೆ ಬರದೇ ಇರೋ ಥರ ನಾವು ತಡೆಯಬಹುದು. ಹಾಗೆ ಬಿಸಿಯಾಗಿರುವ ಆಹಾರ ಸೇವಿಸೋದ್ರಿಂದ ನಮಗೆ ಜೀವನ ಶಕ್ತಿ ಕೂಡ ಉತ್ತಮಗೊಳ್ಳುತ್ತೆ.

ಅಪೂರ್ವ ಸಂಗಮ ಚಿತ್ರದಿಂದ ಒಂದು ಯುಗಳ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ನಮ್ಮ ಆಯುರ್ವೇದದ ಶಾಸ್ತ್ರದ ಪ್ರಕಾರ ಕೂಡ ಮಳೆಗಾಲದಲ್ಲಿ ನಮ್ಮ ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಕೂಡ ಸ್ವಲ್ಪ ಕಡಿಮೆಯಾಗಿರುತ್ತಂತೆ. ತಣ್ಣಗಿರುವ ಅಥವಾ ಹಸಿ ಆಹಾರಗಳನ್ನು ನಾವು ಈ ಕಾಲದಲ್ಲಿ ಸೇವಿಸಿದರೆ ಅದು ಈ ಜಠರಾಗ್ನಿಯನ್ನು ಮತ್ತಷ್ಟು ಶಕ್ತಿಹೀನವನ್ನಾಗಿ ಮಾಡಿ ಅಜೀರ್ಣ, ಹೊಟ್ಟೆ ಉಬ್ರ ಇಂಥ ಸಮಸ್ಯೆಗಳಿಗೆ ಜಾಸ್ತಿ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಬಿಸಿಯಾದ ಆಹಾರ ಸೇವಿಸೋದ್ರಿಂದ ಅದು ಅದನ್ನು ಬೇಗ ಸುಲಭವಾಗಿ ಜೀರ್ಣ ಮಾಡಿಕೊಂಡು ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನು ಹೀರಿಕೊಂಡು ನಮ್ಮ ದೇಹವನ್ನು ಇನ್ನೂ ಶಕ್ತಿಯುತವಾಗಿ ಮತ್ತು ಸಮರ್ಥವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬಿಸಿ ಬಿಸಿಯಾದಂತಹ ಆಹಾರ ಸೇವಿಸೋದು ಕಡೆಗೆ ನಾವು ಗಮನ ಕೊಡಲೇಬೇಕಾಗುತ್ತೆ.

12:22 ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನೀವು ನವಿಲುಗರಿ 101.3 ಕಂಪನಾಂಕದಲ್ಲಿ. ನಿಮ್ಮೊಂದಿಗೆ ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ ನಾನಿದ್ದೇನೆ. ಮಳೆಗಾಲದಲ್ಲಿ ನೀವು ಹೆಚ್ಚಾಗಿ ದ್ರವರೂಪದ ಆಹಾರ ಕೂಡ ತೆಗೆದುಕೊಳ್ಳೋದಕ್ಕೆ ಗಮನ ಹರಿಸಬೇಕಾಗತ್ತೆ. ಬಿಸಿ ಬಿಸಿಯಾದ ಅನೇಕ ವಿಧವಾದಂತಹ ಸೂಪ್ಗಳನ್ನು ಮಾಡಿ ಕುಡಿಯೋದಕ್ಕೆ ಇದು ಅತ್ಯುತ್ತಮವಾದಂತಹ ಸಮಯ. ಯಾಕೆಂತಂದರೆ ನೀವು ಅನೇಕ ವಿಧವಾದ ಸೂಪ್ಗಳನ್ನು ಮಾಡಬಹುದು. ಟೊಮೆಟೊ ಸೂಪ್ ಇರಬಹುದು, ವಿವಿಧ ತರಕಾರಿಗಳ ಸೂಪ್ ಇರಬಹುದು, ಅಥವಾ ದ್ವಿದಳ ಧಾನ್ಯಗಳನ್ನು ಬಳಸಿ ಮಾಡುವಂತಹ ಸೂಪ್ ಇರಬಹುದು. ಇಂತಹ ಅನೇಕ ಸೂಪ್ಗಳನ್ನು ನೀವು ಮಾಡಿ ಕುಡಿಯೋದ್ರಿಂದ ನಿಮ್ಮನ್ನು ಅದು ಹೈಡ್ರೇಟೆಡ್ ಆಗಿ ಇರುತ್ತೆ. ಅಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಇರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಬೇಕಾದಂತಹ ವಿಟಮಿನ್ಸು, ಜೀವಸತ್ವಗಳು, ಖನಿಜಾಂಶಗಳು ಇವು ಕೂಡ ಇದು ಹೆಚ್ಚಾಗಿ ಒದಗಿಸೋದ್ರಿಂದ ಇದನ್ನು ನಾವು ಮಾನ್ಸೂನ್ ಸೂಪರ್ ಫುಡ್ಸ್ ಅಂತ ಕೂಡ ಕರಿತೇವೆ. ಸೊ ಹಾಗಾಗಿ ನೀವು ಇವುಗಳನ್ನು ನೀವು ಹೆಚ್ಚಾಗಿ ಬಳಸೋದಕ್ಕೆ ಮಾನ್ಸೂನ್ನಲ್ಲಿ ಅವಕಾಶವಿದೆ. ಇದರ ಜೊತೆಗೆ ನೀವೊಂದು ಸ್ವಲ್ಪ ಇಂಗು ಮತ್ತು ಶುಂಠಿಯನ್ನು ನೀವು ಸೇರಿಸಿಬಿಟ್ರೆ ಅದು ನಿಮ್ಮ ದೇಹಕ್ಕೆ ಶಾಖವನ್ನು ಕೂಡ ಕೊಡುತ್ತೆ, ತುಂಬ ಆರಾಮದಾಯಕವಾದಂತಹ ಒಂದು ಭಾವನೆಯನ್ನು ಕೂಡ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಸೂಪ್ಗಳನ್ನು ಕುಡಿಯುವಂತಹ ಒಂದು ಪ್ರಯತ್ನ ಖಂಡಿತ ಮಾಡ್ತೀರಿ ಅಲ್ವಾ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ನೀವು ಕೂಡ ಮೆಸೇಜ್ ಮಾಡಬಹುದು 9408090103 9480901013. ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಉಪಮಾ ಚಿತ್ರದಿಂದ ಒಂದು ಯುಗಳಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ಮೂಡಿ ಬಂದಂತಹ ಒಂದು ಮಧುರವಾದಂತಹ ಯುಗಳಗೀತೆ. ಇವರಿಬ್ಬರ ಜೋಡಿಯಲ್ಲಿ ಅದೆಷ್ಟೊಂದು ಯುಗಳಗೀತೆಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಹೋಗಿದೆ ಅಲ್ವಾ. ಆರಿಸೋದು ತುಂಬ ಕಷ್ಟ. ಇವರಿಬ್ಬರು ಹಾಡಿರೋ ಹಾಡುಗಳಲ್ಲಿ ಯಾವುದು ತುಂಬ ಚೆನ್ನಾಗಿದೆ, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ತುಂಬ ಸವಾಲಿನ ಕೆಲಸ ಅಂತಲೇ ಹೇಳಬಹುದು. ಅನಂತನಾಗ್ ಮತ್ತು ಮಾಧವಿ ಅವರ ಅಭಿನಯವಿದ್ದಂತಹ ಅನುಪಮಾ ಚಿತ್ರ, ಅಶ್ವಥ್ ವೈದ್ಯವರ ಸಂಗೀತ ನಿರ್ದೇಶನವಿತ್ತು ಈ ಗೀತೆಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: 12:30 ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ 101.3 ಕಂಪನಾಂಕದಲ್ಲಿ ಸ್ನೇಹಿತರೆ. ಇದಲ್ಲದೆ ನಾವು ಉಪಯೋಗಿಸುವಂತಹ ಅನೇಕ ಮಸಾಲೆ ಪದಾರ್ಥಗಳು ನಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಮಸಾಲೆ ಡಬ್ಬ ಅಥವಾ ಸಾಂಬಾರನೆ ಡಬ್ಬ ಅಂತ ನಾವು ಏನು ಕರಿತೀವಿ, ಇದರಲ್ಲಿರುವಂತಹ ವಸ್ತುಗಳ ಉಪಯೋಗ ತುಂಬ ತುಂಬ ಇದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅಥವಾ ಇಮ್ಯುನಿಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ಹೆಚ್ಚಿಸುತ್ತೆ ಕೂಡ. ಉದಾಹರಣೆಗೆ ಅರಿಶಿನ, ಶುಂಠಿ ಇವನ್ನೆಲ್ಲ ನಾವು ಹೆಚ್ಚಾಗಿ ಬಳಸೋದ್ರಿಂದ ಗಂಟಲಿಗೆ ಸಂಬಂಧಪಟ್ಟಂತಹ ಅನೇಕ ಸೋಂಕುಗಳನ್ನು ನಾವು ತಡೆಯಬಹುದು. ಬೆಳ್ಳುಳ್ಳಿ ಬಳಕೆಯಿಂದ ಅನೇಕ ಸೂಕ್ಷ್ಮ ಜೀವಿಗಳಿಂದ ಆಗಬಹುದಾದಂತಹ ಇನ್ಫೆಕ್ಷನ್ಸ್ ನಾವು ತಡೆಯಬಹುದು. ಕಾಳು ಮೆಣಸನ್ನು ಅಡಿಗೆಯಲ್ಲಿ ಹೆಚ್ಚು ಬಳಸೋದ್ರಿಂದ ಒಂದು ಒಳ್ಳೆಯ ಘಮ ಬರೋದರ ಜೊತೆಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚು ಮಾಡ್ಕೋಬಹುದು. ಸಾಧ್ಯವಾದಷ್ಟು ನಾವು ಇದನ್ನೆಲ್ಲ ಹೆಚ್ಚಾಗಿ ಬಳಸೋದನ್ನು ನಾವು ಮರಿಬಾರದು. ಹಾಗಾಗಿ ನೀವು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಡಿಗೆಯಲ್ಲಿ ಬಳಸ್ತೀರಾ ಅಂತ ತಿಳ್ಕೊಳ್ತಾ ಮತ್ತೊಂದು ಗೀತೆ.

ವಿಜಯವಾಣಿ ಚಿತ್ರದಿಂದ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ಮಳೆಗಾಲದಲ್ಲಿ ತರಕಾರಿಗಳನ್ನು ಕೂಡ ನಾವು ಸ್ವಲ್ಪ ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಸಿರು ತರಕಾರಿಗಳು ಅಂದರೆ ಸೊಪ್ಪು, ಕೋಸು ಇಂತಹ ಪದಾರ್ಥಗಳು ಭೂಮಿಗೆ ಹೆಚ್ಚು ಹತ್ತಿರದಲ್ಲಿ ಬೆಳೆಯೋದ್ರಿಂದ ಅಂತಹ ತರಕಾರಿಗಳಲ್ಲಿ ಹೆಚ್ಚು ಮಣ್ಣು ಅಥವಾ ಕ್ರಿಮಿಗಳು ಇರುವಂತಹ ಸಾಧ್ಯತೆಗಳು ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಕಾಲದಲ್ಲಿ ನೀವು ಇದನ್ನು ತುಂಬ ಬಿಸಿನೀರಿನಲ್ಲಿ ಸ್ವಚ್ಛವಾಗಿ ತೊಳಿಬೇಕಾಗುತ್ತೆ. ಅಷ್ಟು ತೊಳೆದರೂ ಕೂಡ ಇವೆಲ್ಲವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತೀವಿ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ನೀವು ಮಳೆಗಾಲದಲ್ಲಿ ಹೆಚ್ಚಾಗಿ ಸ್ವಲ್ಪ ದಪ್ಪ ಚರ್ಮವಿರುವಂತಹ ತರಕಾರಿಗಳು, ಉದಾಹರಣೆಗೆ ಕುಂಬಳಕಾಯಿ ಇರಬಹುದು ಅಥವಾ ಸೋರೆಕಾಯಿ, ಹೀರೆಕಾಯಿ ಇಂತಹ ಪದಾರ್ಥಗಳನ್ನು ನೀವು ಹೆಚ್ಚಾಗಿ ತಗೊಂಡ್ರೆ ತರಕಾರಿಯ ಒಳಗೆ ಹೆಚ್ಚು ನಿಮಗೆ ಕಲ್ಮಶವಿರುವಂತಹ ಪದಾರ್ಥಗಳು ಸೇರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಹಾಗೆ ನೀವು ಬಿಸಿನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು ಅಥವಾ ವಿನಿಗರ್ ಇದನ್ನು ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟರೆ ಇದನ್ನು ಉಪಯೋಗಿಸೋದು ಕೂಡ ತುಂಬ ಸುಲಭ ಆಗುತ್ತೆ.

ಹಾಗೆ ಮಳೆಗಾಲ ಬಂತೆಂದರೆ ಸಾಕು, ಏನಾದರೂ ಬಿಸಿ ಬಿಸಿಯಾದಂತಹ ಸ್ನ್ಯಾಕ್ಸ್ಗಳನ್ನ ತಿನ್ನಬೇಕು ಅಂತ ಅನಿಸೋದು ಬಹಳ ಬಹಳ ಸಹಜವಾದಂತಹ ಒಂದು ವಿಷಯ ಅಲ್ವಾ. ಅದು ಸಂಜೆ ಹೊತ್ತಿನಲ್ಲಿ ಮಳೆ ಬರ್ತಿದೆ ಅಂದರೆ ಏನಾದರೂ ಚೆನ್ನಾಗಿರುವಂತಹ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಆದರೆ ತುಂಬ ಡೀಪ್ ಫ್ರೈ ಆಗಿರುವಂತಹ ಸ್ನ್ಯಾಕ್ಸ್ಗಳನ್ನ ತಿನ್ನೋದಕ್ಕಿಂತ ಮನೆಯಲ್ಲೇ ನೀವೇನಾದರೂ ಸೇಫ್ ಆಗಿ ಮಾಡಿಕೊಂಡು ತಿನ್ನುವಂತಹ ಸ್ನ್ಯಾಕ್ಸ್ಗಳು ತುಂಬ ಒಳ್ಳೆಯದು. ಹಾಗೆ ಈ ಕಾಲದಲ್ಲಿ ಆವಿಯಲ್ಲಿ ಬೇಯಿಸಿದಂತಹ ತಿಂಡಿಗಳನ್ನು ಮಾಡಿಕೊಂಡು ತಿನ್ನೋದು ಕೂಡ ಇಟ್ ಈಸ್ ವೆರಿ ವೆರಿ ಹೆಲ್ತಿ. ಇಡ್ಲಿ ಇರ್ಬೋದು, ಮೋಮೋಸ್ ಇರ್ಬೋದು, ಅಥವಾ ನಾವು ನುಚ್ಚುನುಂಡೆ ಅಂತ ಕೂಡ ಒಂದು ತಿಂಡಿಯನ್ನು ಮಾಡ್ತೀವಿ, ಇವೆಲ್ಲ ಆವಿಯಲ್ಲಿ ಬೇಯಿಸುವಂತಹ ತಿಂಡಿಗಳು. ಇವುಗಳನ್ನ ಮಾಡಿಕೊಂಡು ತಿನ್ನೋದು ಕೂಡ ತುಂಬ ಸೇಫ್ ಆದಂತಹ ಆಪ್ಷನ್ ಆಗುತ್ತೆ. ಸೊ ನೀವು ಕೂಡ ಇವುಗಳನ್ನೆಲ್ಲ ಟ್ರೈ ಮಾಡಬಹುದು. ಹಾಗೆ ಫ್ರೆಶ್ ಆಗಿ ಮಾಡಿದಂತಹ ಸ್ನ್ಯಾಕ್ಸ್ ಕೂಡ ತುಂಬ ಒಳ್ಳೆಯದು. ಆವಾಗಲೇ ಮಾಡಿ ಆಗಲೇ ತಿನ್ನುವಂಥದ್ದು, ಫ್ರೆಶ್ ಎಣ್ಣೆಯನ್ನು ಬಳಸುವಂಥದ್ದು, ಮತ್ತು ಕಟ್ ಮಾಡಿಟ್ಟಂತಹ ಹಣ್ಣುಗಳನ್ನು ಸ್ವಲ್ಪ ತಿನ್ನೋದ್ರಿಂದ ದೂರ ಇಡಿ. ಆಗ ತಾನೇ ಕಟ್ ಮಾಡಿ ಮನೆಯಲ್ಲೇ ಫ್ರೆಶ್ ಆಗಿ ನೀವು ಮಾಡ್ಕೊಂಡು ತಿಂದರೆ ಯು ಆರ್ ಮಚ್ ಮೋರ್ ಸೇಫರ್.

ಹಾಗೆ ಈ ಕಾಲದಲ್ಲಿ ರೂಟ್ ವೆಜಿಟೇಬಲ್ಸ್ ಅಂತ ನಾವೇನು ಹೇಳ್ತೀವಿ, ಬೇರುಗಳಿರುವ ಅಥವಾ ಭೂಮಿಯಲ್ಲಿ ಬೇರು ಬಿಟ್ಟು ಬೆಳೆಯುವಂತಹ ತರಕಾರಿಗಳು ಅಥವಾ ಗೆಡ್ಡೆಗಳಂತಹ ತರಕಾರಿಗಳು ಕೂಡ ಈ ಸೀಸನ್ಗೆ ತುಂಬಾ ಉತ್ತಮ. ಉದಾಹರಣೆಗೆ ಗೆಣಸು, ಬೀಟ್ರೂಟ್, ಕ್ಯಾರೆಟ್, ಶುಂಠಿ ಇಂಥವು ಆರೋಗ್ಯ ಮತ್ತು ಚೈತನ್ಯವನ್ನು ವರ್ಧಿಸುತ್ತೆ. ಇವುಗಳು ಭೂಮಿಯಿಂದ ಅಥವಾ ಮಣ್ಣಿನಿಂದ ಸಾಕಷ್ಟು ಖನಿಜಾಂಶಗಳನ್ನು ಹೀರಿಕೊಂಡು ನಮಗೆ ಇದನ್ನು ಉಪಯೋಗಿಸಿದಾಗ ಅದರಿಂದ ಬರುವಂತಹ ಉಪಯೋಗಗಳು ನಮಗೆ ಸಿಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಬಳಸುವಂತಹ ಪ್ರಯತ್ನವನ್ನು ನಾವು ಮಾಡಬಹುದು. ಬಹಳ ಸುಲಭವಾಗಿ ಈ ಮಳೆಗಾಲದಲ್ಲಿ ಬರುವಂತಹ ಕೆಮ್ಮು ಇರಬಹುದು, ನೆಗಡಿ ಇರಬಹುದು, ಇವುಗಳಿಂದ ದೂರ ಇರೋದಕ್ಕೆ ಇದು ತುಂಬಾ ಸಹಕಾರಿಯಾಗುತ್ತೆ. ಗೆಣಸು ಸಕ್ಕರೆಯನ್ನು ನಮ್ಮ ರಕ್ತನಾಳಕ್ಕೆ ನಿಧಾನವಾಗಿ ರಿಲೀಸ್ ಮಾಡೋದ್ರಿಂದ ಕಡಿಮೆ ಗ್ಲೈಕಮಿಕ್ ಇಂಡೆಕ್ಸ್ಗೆ ಸಹಕಾರಿ ಕೂಡ ಆಗುತ್ತೆ. ನೀರಿನ ಅಂಶದಿಂದ ಜೀರ್ಣಶಕ್ತಿಗೆ ಸಹಕಾರಿಯಾಗುತ್ತೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ನ ದೇಹ ವಿಟಮಿನ್ ಎ ಆಗಿ ಪರಿವರ್ತಿಸಿ ಮತ್ತು ಇದರ ಸೇವನೆ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು.

ಅಭಿ ಚಿತ್ರದಿಂದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ. ನವಿಲುಗರಿ ಕಾರ್ಯಕ್ರಮದ ಕಡೆಯ ಸಮಯಕ್ಕೆ ಬಂದುಬಿಟ್ಟಿದ್ದೀವಿ ಸ್ನೇಹಿತರೆ. 12:55 ಇದೆ. ಬನ್ನಿ, ಯಾರ್ಯಾರು ಏನೇನು ಮೆಸೇಜ್ ಕಳಿಸಿದ್ದಾರೆ ನೋಡೋಣ. ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ. ಗಾರ್ಲಿಕ್ ಕೂಡ ಸ್ಟ್ರೋಕ್ ಪೇಷಂಟ್ಸ್ಗೆ ಬಹಳ ಉತ್ತಮವಾದಂಥ ಆಹಾರ ಅನ್ನುವಂಥ ಮೆಸೇಜನ್ನು ಶ್ರೀನಾಥ್ ಅವರು ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರು, ಮಾಹಿತಿ ಮತ್ತು ಹಾಡುಗಳು ಕೇಳಲಿಕ್ಕೆ ತುಂಬ ಇಂಪಾಗಿದೆ ಅನ್ನುವಂಥ ಮೆಸೇಜು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ನವೋದಯ ನಾಗರಾಜ್ ತರಕಾರಿಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ, ಹಾಡುಗಳ ಆಯ್ಕೆ ಕೂಡ ಚೆನ್ನಾಗಿದೆ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಮೆಸೇಜಸ್ಗೆ ಧನ್ಯವಾದಗಳು ಸ್ನೇಹಿತರೆ. ಹರಿಹರನ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಬಿಸಿಯಾಗಿ ತಿನ್ನುವಂಥ ಆಹಾರ ತುಂಬ ಇಂಪಾರ್ಟೆಂಟ್ ಈ ಕಾಲದಲ್ಲಿ ಅನ್ನುವಂಥ ಮೆಸೇಜ್ ಅನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತೆ ಬೀಟ್ರೂಟ್ ಮತ್ತು ಕ್ಯಾರೆಟ್, ಈ ಎರಡೂ ತರಕಾರಿಗಳು ಕೂಡ ಈ ಸಮಯದಲ್ಲಿ ತುಂಬಾ ಒಳ್ಳೆಯದು. ಬೀಟ್ರೂಟ್ನಲ್ಲಿರುವಂತಹ ವಿಟಮಿನ್ ಸಿ ನಮಗೆ ತುಂಬ ಪ್ರಯೋಜನ, ನಮ್ಮ ರಕ್ತ ಚಲನೆಯನ್ನು ಅದು ತುಂಬ ಇಂಪ್ರೂವ್ ಮಾಡುತ್ತೆ, ಹಾಗೆ ಬಿಪಿಯನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಕೂಡ ಈ ತರಕಾರಿ ತುಂಬ ಸಹಾಯಕ. ಕ್ಯಾರೆಟ್ ಕೂಡ ಅಷ್ಟೇ, ವಿಟಮಿನ್ ಸಿ ಅಧಿಕವಾಗಿರುವಂತಹ ಒಂದು ತರಕಾರಿ, ನಮ್ಮ ಕಣ್ಣುಗಳಿಗೆ ತುಂಬ ಒಳ್ಳೆಯದು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಹಾಗೆ ನಮ್ಮ ಗಟ್ ಹೆಲ್ತ್ ಅಂದರೆ ನಮ್ಮ ಜಠರಕ್ಕೆ ತುಂಬ ಒಳ್ಳೆಯದಂತಹ ಒಂದು ತರಕಾರಿ. ಇವೆಲ್ಲವನ್ನು ನೀವು ಬಳಸಿಕೊಂಡು ನಮ್ಮ ಮಾನ್ಸೂನ್ ಸೀಸನ್ ಅನ್ನು ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಗೀತೆಯನ್ನು ಕೇಳಿಕೊಂಡು ಬರೋಣ. Ever did I think I'd fall in love? I'm wacky, oh yeah!

12:59 ಸ್ನೇಹಿತರೆ, ನವಿಲ್ಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನಿದ್ದೆ, ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ. ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ನಾವು ಯಾವ್ಯಾವಂತಹ ತರಕಾರಿಗಳನ್ನ ತಿಂದರೆ ನಮಗೆ ಒಳ್ಳೆಯದು ಅನ್ನುವಂಥದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನಾವು ಪಡೆದುಕೊಂಡ್ವಿ. ಸಣ್ಣ ಸಣ್ಣ ಮಾಹಿತಿ, ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ. ಹಾಗೆ ಇಷ್ಟವಾದಂತಹ ಹಾಡುಗಳನ್ನು ಕೂಡ ಕೇಳಿದ್ರಿ ಅಂತ ಅನ್ಕೋತೀನಿ. ಇದರೊಂದಿಗೆ ಇವತ್ತಿನ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಯಾವಾಗತ್ತೆ ಸದ್ಯಕ್ಕೆ ಗೊತ್ತಿಲ್ಲ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಖಂಡಿತವಾಗಿಯೂ. ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಸಹಕರಿಸಿದಂತಹ ರಮ್ಯಾ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ. ನಮಸ್ಕಾರ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಿ. 1 ಗಂಟೆ 1 ನಿಮಿಷ 40 ಸೆಕೆಂಡ್ಗಳ ಹೊತ್ತಿನಲ್ಲಿ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿರುವುದು ನಿಮ್ಮ ಅರ್ಜಿ ರಮ್ಯಾ. ನಿಮ್ಮ ಕೈರುಚಿನ ನಮ್ಮ ಜೊತೆ ಶೇರ್ ಮಾಡುವಂತ ಹೊತ್ತು, ಕಾಲ್ ಮಾಡಿ ಆದ್ರೂ ಸರಿ, ಸಂದೇಶ ಕಳಿಸಿ ಆದ್ರೂ ಸರಿ, ಯಾವ ರೆಸಿಪಿ ನಮ್ಮ ಜೊತೆ ಶೇರ್ ಮಾಡ್ತೀರಾ ಬೇಗ ನಿಮ್ಮ ಸಂದೇಶ ನಮ್ಮನ್ನ ತಲುಪಲಿ. ಕಾಲ್ ಮಾಡೋದಾದ್ರೆ 222-8120-6 ನಮ್ಮ ಸ್ಟುಡಿಯೋ ನಂಬರ್, ಪ್ರಾರಂಭದಲ್ಲಿ 080 ಆಡ್ ಮಾಡೋದು ಮರಿಬೇಡಿ. 222-8120-6. ಸಂದೇಶ ಕಳಿಸೋದಾದ್ರೆ 9480901013 9480101013. ಕೇಳ್ತಾ ಇರಿ, ಇದು 101.3.

ಅಡುಗೆ ಮಾಡೋದು ಅಂತ ಹೇಳಿದ್ರೆ ಒಂಥರ ಕಲೆ. ಎಲ್ರಿಗೂ ಅಷ್ಟು ಸುಲಭವಾಗಿ ಇದು ಒಲಿಯೋದು ಇಲ್ಲ, ದಕ್ಕೋದು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಫಟಾಫಟ್ ಅಂತ ಅಡುಗೆ ಮಾಡಿ ಬಿಡೋದು ಅಂತ ಹೇಳಿದ್ರೆ ಕಡಲೆ ತಿಂದು ಕೈ ತೊಳೆದುಕೊಂಡಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲಿ ಅವರವರ ಅನುಭವ, ಜಾಣ್ಮೆ, ಕೆಲವೊಮ್ಮೆ ತಂತ್ರ, ಹಾಗೆ ಸ್ಮಾರ್ಟ್ನೆಸ್ ಅಂತಾರಲ್ಲ, ಅದೆಲ್ಲ ಕೂಡ ಲೆಕ್ಕಕ್ಕೆ ಬರುತ್ತೆ. ಸಾಮಾನ್ಯವಾಗಿ ಆಹಾರ ರೆಡಿ ಮಾಡುವಾಗ ಒಂದು ವೇಳೆ ಉಪ್ಪು, ಖಾರ ಅಥವಾ ಯಾವುದಾದ್ರೂ ಮಸಾಲೆ ಪದಾರ್ಥ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು? ಕಡಿಮೆ ಆದರೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೋದು, ರುಚಿ ಸರಿ ಹೋಗುತ್ತೆ. ಆದರೆ ಜಾಸ್ತಿ ಆಗಿಬಿಟ್ರೆ ಹೇಗಪ್ಪ ಮಾಡೋದು ಅನ್ನುವಂಥದ್ದು ಕೆಲವು ಸಲ ತಲೆನೋವು ತರಿಸುವಂಥ ವಿಷಯ. ಅಂಥ ಸಂದರ್ಭದಲ್ಲಿ ಸಾಂಬಾರಿಗೆ ಅಥವಾ ಆ ಒಂದು ರೆಸಿಪಿಗೆ ತೆಂಗಿನ ಹಾಲನ್ನು ಸೇರಿಸೋದ್ರಿಂದ ರುಚಿ ಕೂಡ ಹೆಚ್ಚಾಗೋದು ಮಾತ್ರ ಅಲ್ಲ, ಅದರಲ್ಲಿ ಉಪ್ಪಿನಂಶ ಅಥವಾ ಖಾರದ ಪ್ರಮಾಣ ಜಾಸ್ತಿ ಆಗಿದರೆ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇಂಥದ್ದೊಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನಾವು ಮನೆಯಲ್ಲಿ ಆಗಾಗ್ಗೆ ಫಾಲೋ ಮಾಡೋದ್ರಿಂದ ಅಡುಗೆಯ ರುಚಿಯನ್ನು ಕೂಡ ಜಾಸ್ತಿ ಮಾಡ್ಬೋದು, ಜೊತೆಗೆ ಆಗಿರುವಂಥ ಮಿಸ್ಟೇಕ್ನ ಕೂಡ ಸರಿ ಮಾಡ್ಕೋಬೋದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ

0: ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ಧ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣಾವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೊಕ್ರಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ.

ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ದಿನ ಮೂಗು ಮುರಿಯುವುದು ದಿಟ. ವೃಂದಾರಕರು ಮತ್ಸರಿಸರೆ ಗರ್ವಿತರ. ಎಂದು ನಿನಗೊಂದು ದಿನ ಮೂಗು ಮುರಿಯುವುದು ದಿಟ. ವೃಂದಾರಕರು ಮತ್ಸರಿಸರೆ ಗರ್ವಿತರ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಸಂದರ್ಭಗಳನದಕ್ಕೆ ಜೋಡಿಪನು ವಿಧಿರಾಯ ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ.

ದೊಡ್ಡ ದೊಡ್ಡ ಮನುಷ್ಯರು ಕೀರ್ತಿ ಪ್ರಸಿದ್ಧಿಗಳಿಂದ ಮೆರೆದಾಡುವ ಜನರು ನಮ್ಮನ್ನು ಬಿಟ್ಟರಿಲ್ಲ ಎಂಬ ಅಹಂಭಾವದಿಂದ ವರ್ತಿಸುತ್ತಾರೆ. ತಮ್ಮೆದುರು ಇತರರು ತಲೆ ಎತ್ತದಂತೆ ನೋಡಿಕೊಳ್ಳುತ್ತಾರೆ. ಇತರರಿಗೆ ತಮಗಿಂತ ಜಾಸ್ತಿ ಅಧಿಕಾರ ಸಿಗದಂತೆ ಮಾಡುತ್ತಾರೆ. ಹೆಚ್ಚಿನ ಜನ ಆಸ್ತಿಯ ಲಾಭ ತಮಗೇ ಬರಬೇಕೆಂದು ಪ್ರಯತ್ನಿಸುತ್ತಾರೆ. ಯಾರೂ ಉಸಿರೆತ್ತಬಾರದು ಎಂಬಂತೆ ಗರ್ವಿತರಾಗಿ ಮೆರೆಯುತ್ತಾರೆ. ಲೋಕದಲ್ಲಿ ಈ ರೀತಿಯ ಅನೇಕ ಮದಾಂಧ ಜನರು ದರ್ಪ ದಂಭ ದಬ್ಬಾಳಿಕೆಗಳಿಂದ ನಡೆಯುತ್ತಾರೆ. ಆದರೆ ಇದು ಎಷ್ಟು ದಿನ ನಡೆಯಲು ಸಾಧ್ಯ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎಂಬಂತೆ, ಯಾವ ಚಿಗುರಲೇ ಆದರೂ ಹಣ್ಣೆಲೆಯಾಗಿ ಉದರಲೇಬೇಕು ಎಂಬಂತೆ, ಒಂದಲ್ಲ ಒಂದು ದಿನ ಗರ್ವಭಂಗ ದರ್ಪನಾಶ ಆಗುವುದು ಖಂಡಿತ. ಏರಿದವನು ಇಳಿಯಲೇಬೇಕು. ಚಕ್ರ ಉರುಳುವಾಗ ಮೇಲ್ಭಾಗ ಬಂದದ್ದು ಕೆಳಭಾಗಕ್ಕೆ ಬರಲೇಬೇಕು. ಇದು ಅನಿವಾರ್ಯ. ಇದನ್ನು ಅರ್ಥ ಮಾಡಿಕೊಳ್ಳದೆ ಮೆರೆದಾಡುವನು ಕುಣಿದಾಡುವವನು ನಿಜವಾಗಿ ಸತ್ಯವಂತ ಪ್ರಾಮಾಣಿಕ ಸಾತ್ವಿಕ ವ್ಯಕ್ತಿ ಅಲ್ಲ. ಇಂಥ ಗರ್ವಾಂಧಕಾರರು ನಮ್ಮಲ್ಲಿ ಅಷ್ಟೇ ಅಲ್ಲ, ದೇವಲೋಕದಲ್ಲೂ ಇದ್ದರು. ಇಂದ್ರನ ಗರ್ವಭಂಗದ ಕತೆ, ಗರುಡನ ಗರ್ವಭಂಗದ ಕತೆ ಪ್ರಸಂಗಗಳು ಬೇಕಾದಷ್ಟಿವೆ. ದೇವತೆಗಳು ಭೂಲೋಕದಲ್ಲಾಗಲಿ ದೇವಲೋಕದಲ್ಲಾಗಲಿ ಅಹಂಕಾರಿಗಳನ್ನು ಸಹಿಸುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ವಿಧಿರಾಯ ಗರ್ವಿಷ್ಠರನ್ನು ಬಲಿ ಹಾಕಲು ನಾನಾ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾನೆ. ಯಾರಿಂದಲೂ ಮರಣ ಬಾರದೆಂದು ವರ ಕೇಳಿದವರು, ನೊರೆಯಿಂದ ಪ್ರಾಣ ಬಿಟ್ಟವರು ನಮ್ಮಲ್ಲಿ ಪುರಾಣಗಳಲ್ಲಿ ಇದ್ದಾರೆ. ಒಳಗೆ ಹೊರಗೆ ಹಗಲು ರಾತ್ರಿ ದೇವ ಮಾನವ ಪ್ರಾಣಿ ಪಕ್ಷಿ ಯಾರಿಂದಲೂ ಸಾವು ಬರಬಾರದು ಎಂದು ವರಬೇಡಿದವರು, ಮುಸ್ಸಂಜೆಯಲ್ಲಿ ಹೊಸ್ತಿಲಲ್ಲಿ ಕಂಬದಿಂದ ಬಂದ ನರಸಿಂಹನಿಂದ ಹತನಾದ ಹಿರಣ್ಯಕಶಿಪು ನಮ್ಮಲ್ಲಿ ಇದ್ದಾನೆ. ಕಥೆ ಎಲ್ಲರಿಗೂ ಗೊತ್ತು. ಹಿಟ್ಲರ್ನ ಜಂಬ ಅಹಂ ಲೋಕಕಂಟಕವಾಗಿ ಲೋಕನಾಶಕ್ಕೆ ಕಾರಣವಾಗಿದ್ದು ಎಲ್ಲರಿಗೂ ತಿಳಿದದ್ದೇ. ಆದ್ದರಿಂದ ಗರ್ವ ಎಂದಿಗೂ ಯಾರಿಗೂ ಸಲ್ಲದ ಭಾವ, ಸಲ್ಲದ ಆದರ್ಶ. ಇಲ್ಲದಿದ್ದರೆ ವಿಧಿ ಅಂಥ ಸರ್ವಭಕ್ಷಕರನ್ನು, ಸರ್ವಭಕ್ಷಕರಿಗೆ ಪ್ರತಿಯಾಗಿ ಮಹಾಭಕ್ಷಕನಾಗಿ ಅಂಥವರನ್ನೆಲ್ಲ ನುಂಗುತ್ತಾನೆ ಎನ್ನುತ್ತಾರೆ ಡಿವಿಜಿ.

ಅಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಗರುವ ಭಂಗವನಾಗಿಸಿದನು ಗರುಡಂಗೆ ಹರಿ, ಮುರಿಯಿಸಿದನಂತೆ ಫಲು ಗುಣನ ಹೆಮ್ಮೆಯನು. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ. ಕರುಭು ವಿಧಿ ಸೈರಿಸನು ದರ್ಪವನ ದಾರುಳಂ ಶಿರವ ಬಾಗಿಹುದೆ ಸರಿ ಮಂಕುತಿಮ್ಮ.

0: ಮಂಕುತಿಮ್ಮನ ಕಗ್ಗಕ್ಕೆ ಹತ್ತಾರು ವೈಶಿಷ್ಟ್ಯಗಳಿವೆ. ಅವುಗಳ ಪೈಕಿ ಒಂದೆಂದರೆ ದೃಷ್ಟಾಂತಗಳ ಮೂಲಕ ತತ್ವವನ್ನು ಸತ್ಯವನ್ನು ಮನದಟ್ಟು ಮಾಡಿಸುವ ರೀತಿ. ನೀತಿಯನ್ನು ಕಥೆಗಳ ಮೂಲಕ ತಿಳಿಸುವ ಪಂಚತಂತ್ರ ಎಲ್ಲರಿಗೂ ತಿಳಿದದ್ದೇ. ನಮ್ಮ ಪುರಾಣ ಕಾವ್ಯಗಳಲ್ಲಿ ದೃಷ್ಟಾಂತ ಕಥೆಗಳು ಅನಂತವಾಗಿವೆ. ಮಕ್ಕಳಿಗೆ ಸಾಮಾನ್ಯರಿಗೆ ಕಥೆಗಳ ಮೂಲಕ ನೀತಿ ಬೋಧೆ ಮಾಡುವುದು ಇಂದಿಗೂ ಶಿಕ್ಷಣದಲ್ಲಿ ಶ್ರೇಷ್ಠ ವಿಧಾನವಾಗಿದೆ. ಕಗ್ಗದಲ್ಲಿ ರಾಮಾಯಣ, ಭಾರತ, ಭಾಗವತ, ಸಂಸ್ಕೃತ ಕಾವ್ಯಗಳ, ವಿದೇಶಿ ಕಾವ್ಯನಾಟಕಗಳ ಗ್ರಂಥಗಳಿಂದ ಅನೇಕ ದೃಷ್ಟಾಂತಗಳನ್ನು ಡಿ ವಿ ಜಿ ಅವರು ನೀಡಿದ್ದಾರೆ. ಗರ್ವದಿಂದ ಮೆರೆಯುವವರು ಅಲ್ಪಕಾಲ ವಿಜೃಂಭಿಸಬಹುದಷ್ಟೇ, ಶಾಶ್ವತವಾಗಿ ಗರ್ವಶಾಲಿಗಳಾಗಿ ಬಾಳಿದವರು ಯಾರೂ ಇಲ್ಲ. ಆದ್ದರಿಂದ ವಿನಯವಂತರಾಗಿ ಸತ್ಯಕ್ಕೆ ಧರ್ಮಕ್ಕೆ ತಗ್ಗಿ ಬಗ್ಗಿ ನಡೆಯುವುದು ಮುಖ್ಯ. ಅದೇ ಸರಿದಾರಿ ಎನ್ನುತ್ತಾರೆ ಡಿ ವಿ ಜಿ. ಸಾಮಾನ್ಯರೇ ಆಗಲಿ ಅಸಾಮಾನ್ಯರೇ ಆಗಲಿ ಅಹಂಕಾರಿಗಳಿಗೆ ಗರ್ವಭಂಗ ತಪ್ಪಿದ್ದಲ್ಲ. ಗರುಡ ವಿಷ್ಣುವಿನ ವಾಹನ, ಪಕ್ಷಿರಾಜ, ಭಗವಂತನ ಸೇವೆ ಮಾಡುತ್ತಾ ಸದಾ ಅವನ ಸನ್ನಿಧಿಯಲ್ಲಿರುವ ಸೌಭಾಗ್ಯ ಅವನದು. ಅವನು ತಾಯಿದಾಸ್ಯ ಬಿಡಿಸಲು ದೇವಲೋಕದ ಅಮೃತ ತರಲು ಹೋಗಿ ಇಂದ್ರನನ್ನು ಸೋಲಿಸಿದ. ನನ್ನ ಸಮಾನರಾರು ಇಲ್ಲ ಎಂದು ಹೆಮ್ಮೆಪಟ್ಟ. ಆಗ ಇಂದ್ರನು ವಿಷ್ಣುವನ್ನು ಮೊರೆಹೊಕ್ಕಾಗ ತನ್ನ ಭಕ್ತ ಹೀಗೆ ಗರ್ವಿತನಾದ ಎಂದು ತಿಳಿದು ವಿಷ್ಣು ಬೆರಳ ಅಡಿಯಲ್ಲಿ ಗರುಡನನ್ನು ಸಿಕ್ಕಿಸಿಕೊಂಡು ಅವನ ಗರ್ವನಾಶ ಮಾಡಿದ. ಆಗ ಗರುಡ ಪಶ್ಚಾತ್ತಾಪದಿಂದ ಶರಣಾದ. ಅಂದಿನಿಂದ ವಿಷ್ಣು ವಾಹನವಾದ. ಆದ್ದರಿಂದ ಗರುಡನ ಗರ್ವಭಂಗದಿಂದ ಪಾಠ ಕಲಿಯಲು ಈ ದೃಷ್ಟಾಂತವನ್ನು ಡಿ ವಿ ಜಿ ಅವರು ಹೇಳುತ್ತಾರೆ. ಇದು ಪುರಾಣದ ಪ್ರಸಂಗವಾದರೆ ಭಾರತದಿಂದ ಮತ್ತೊಂದು ದೃಷ್ಟಾಂತವನ್ನು ಡಿ ವಿ ಜಿ ಹೇಳುತ್ತಾರೆ. ಅರ್ಜುನ ಭಾರತ ಯುದ್ಧದಲ್ಲಿ ಗೆದ್ದು ವಿಜಯಿಯಾಗಿ ಬೀಗುತ್ತಿದ್ದಾಗ ಬೆಟ್ಟದ ಮೇಲೆ ಕುಳಿತಿದ್ದ ಹದ್ದೊಂದು ಕೇಳಿತಂತೆ, ಮಹಾಭಾರತ ಯುದ್ಧವಾಗುತ್ತೆ, ಅರ್ಜುನನೆಂಬ ಲೋಕೈಕ ವೀರ ಸಹಸ್ರಾರು ಯೋಧರನ್ನು ಕೊಂಡು ರಕ್ತಪ್ತ ಹೊಳೆಯನ್ನೇ ಹರಿಸುತ್ತಾನೆ ಎಂದು ನಾನು ಕಾದಿದ್ದೇನೆ ಎಂದಾಗ, ಆ ಹೊಳೆಯಲ್ಲಿ ತೇಲಿ ಬರುವ ಹೆಣರಾಶಿಗಳನ್ನು ತಿನ್ನಲು ನನಗೆ ಸದಾ ಕುತೂಹಲದಿಂದ ನನ್ನ ಮನಸ್ಸಿದೆ ಎಂದಾಗ, ಯುದ್ಧವಾಯಿತಲ್ಲ, ರಕ್ತದ ಹೊಳೆ ಹರಿಯಿತಲ್ಲ, ಅಕ್ಷೋಹಿಣಿ ಸೈನ್ಯಗಳು ನಾಶವಾಯಿತಲ್ಲ ಅಂದಾಗ ಕೃಷ್ಣನಿಗೆ ಹದ್ದು ಹೇಳಿತಂತೆ, ನನ್ನ ಕಾಲ ಬಳಿ ಸಣ್ಣದೊಂದು ರಕ್ತದ ಧಾರೆ ಒಂದು ಸಲ ಹರಿಯಿತು, ಅದೇನಾ ಮಹಾಭಾರತದ ಯುದ್ಧ, ಅದೇನಾ ಅರ್ಜುನ ಮಾಡಿದ ಸಾಹಸದ ಫಲವಾಗಿ ಹರಿದ ರಕ್ತದ ಹೊಳೆ ಅಂತ ಕೇಳಿದಾಗ ಅರ್ಜುನ ತಣ್ಣಗಾದನಂತೆ. ಆದ್ದರಿಂದ ಗರ್ವ ಯಾರಿಗೂ ಎಂದಿಗೂ ಸಲ್ಲದು ಎನ್ನುತ್ತಾರೆ ಡಿ ವಿ ಜಿ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ

ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 1:33 ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಬಗ್ಗೆ ಮಾತಾಡ್ತಾ ಸಾಗೋಣ. ಏನಿಂದು ಅಂತ ನೀವು ಕೇಳೋದಿದ್ರೆ, ಭಾರತದಲ್ಲಿ ಪ್ರತಿ ವರ್ಷ ಜೂನ್ 29 ಅಂದ್ರೆ ಇಂದು ರಾಷ್ಟ್ರೀಯ ಸಾಂಖ್ಯಿಕ ದಿನವನ್ನ ಆಚರಿಸಲಾಗುತ್ತೆ. ಏನಿದು ಸಾಂಖ್ಯಿಕ ದಿನ ಅಂದ್ರೆ ಅಂಕಿ ಅಂಶ ದಿನ. ಯಾಕೆ ಈ ಅಂಕಿ ಅಂಶದ ದಿನ? ಅಂಕಿ ಅಂಶಕ್ಕೂ ನಮಗೂ ಏನ್ ಸಂಬಂಧ? ಏನಿದ್ರು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಅಂಕಿ ಅಂಶವಲ್ವೇ ಅನ್ನೋದಿದ್ರೆ ಖಂಡಿತ ಸಂಬಂಧ ಇದೆ. ಹಾಗಿದ್ರೆ ಯಾಕೆ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ, ಏನಿದ್ರ ಉದ್ದೇಶ, ಎಲ್ಲದರ ಬಗ್ಗೆ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ದಿಲ್ ಕಳ್ಕೊಳ್ಳೋದ್ರಲ್ಲಿ ಥ್ರಿಲ್ ಇರ್ಬೋದು, ಆದರೆ ಅಂಕಿಅಂಶ ಏನಾದರೂ ಸ್ವಲ್ಪ ಕಳ್ಕೊಂಡ್ವಿ, ಮಿಸ್ ಮ್ಯಾಚ್ ಆಯಿತು ಅಂದರೆ ಹಾಗಾಗಿಯೇ ಅಂಕಿಅಂಶದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ರಾಷ್ಟ್ರೀಯ ಅಂಕಿಅಂಶಗಳ ದಿನ ಅಥವಾ ಸಾಂಖ್ಯಿಕ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಸಾಮಾಜಿಕ ಆರ್ಥಿಕ ಯೋಜನೆಗಳು, ಅದು ನಮಗಾಗಿಯೇ ಮೀಸಲಿರುವಂಥ ಯೋಜನೆಗಳು. ಇಂಥ ಯೋಜನೆಗಳು ಜೊತೆಗೆ ಸರ್ಕಾರ ರೂಪಿಸುವಂಥ ನೀತಿ ನಿರೂಪಣೆಯಲ್ಲಿ ಅಂಕಿಅಂಶಗಳ ಮಹತ್ವದ ಬಗ್ಗೆ ನಮಗೆ ವಿಶೇಷವಾಗಿ ಯುವ ಜನತೆಗೆ ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶದಿಂದ ಈ ರಾಷ್ಟ್ರೀಯ ಸಾಂಖ್ಯಿಕ ದಿನ ಅಥವಾ ಅಂಕಿ ಅಂಶಗಳ ದಿನವನ್ನು ಆಚರಣೆ ಮಾಡಲಾಗತ್ತೆ. ಹಾಗಾಗಿ ಲೆಕ್ಕದಲ್ಲಿ ಪಕ್ಕಾ ಅನ್ನೋದನ್ನು ನಾವು ಈ ಅಂಕಿ ಅಂಶಗಳ ದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮತ್ತಷ್ಟು ಮೈಗೂಡಿಸ್ಕೊಳ್ಬೇಕು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ರಾಷ್ಟ್ರೀಯ ಅಂಕಿಅಂಶಗಳ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಭಾರತದ ಮಹಾನ್ ಸಂಖ್ಯಾಶಾಸ್ತ್ರಜ್ಞ ಪ್ರೊಫೆಸರ್ ಪ್ರಶಾಂತ ಚಂದ್ರ ಮಹಲನೋಬಿಸ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಭಾರತ ಸರ್ಕಾರ 2007 ಪ್ರತಿ ವರ್ಷ ಜೂನ್ 29 ಅಂದರೆ ಇಂದು ಅಧಿಕೃತವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲೇಬೇಕು. ಅದರಲ್ಲೂ ನಮ್ಮ ಯುವ ಜನತೆಯಲ್ಲಿ ಸಾಮಾಜಿಕ ಆರ್ಥಿಕ ಯೋಜನೆಗಳು, ನೀತಿ ನಿರೂಪಣೆಗಳ ಬಗ್ಗೆ, ಅದರಲ್ಲಿರುವಂತಹ ಅಂಕಿ ಅಂಶಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲೇಬೇಕು ಅನ್ನೋ ಕಾರಣಕ್ಕೆ 2007 ಅಧಿಕೃತವಾಗಿ ಈ ಒಂದು ದಿನವನ್ನ ಆಚರಣೆಗೆ ತಂತು ಭಾರತ ಸರ್ಕಾರ.

ರಾಷ್ಟ್ರೀಯ ಸಾಂಖ್ಯಿಕ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳಿದ್ರಿ. ಯಾಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತ ಹೇಳಿ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಕಿಶನ್ ರೋಷನ್ ಶಬರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗೆ ಇರ್ತೀನಿ. ಸಂಜೆ ತನಕ ನಿಮ್ಮ ಆರ್ಜೆ ರಮ್ಯಾ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ಲದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29 ಮನೆ ಮನೆ ಸಮೀಕ್ಷೆ, August 5 ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5 September 4 ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7 ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರ ಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣ ವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಹೌದು, ನ್ಯೂ ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬೆಲ್ಲು. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಎವರ್ ಗ್ರೀನ್ ಸಾಂಗ್ಗಳನ್ನು ಕೇಳುವಂಥ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ನೆನಪಿರಲಿ ಚಿತ್ರದ ಗೀತೆ. ವಿಜಯ್ ಜೇಸುದಾಸ್ ಅವರ ದನಿಯಲ್ಲಿ ಹಾಡಿದೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಗೀತೆಗಿದೆ.

ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಎವರ್ಗ್ರೀನ್ ಹಾಡುಗಳನ್ನು ಆಲಿಸ್ತಾ ಇದ್ದೀರಾ. ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಎಫ್ ಎಂ ರೇನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 3:30. ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಚುಬ್ಬಾ, ಅರೆ ಓ ಚುಬ್ಬಾ, ಅರೆ ಉಠ ಬೇಟಾ, ಬುಧವಾ ಉಠೋ ನಾ, ಬೋರ್ ಹೋ ಗಯಿ, ಮೈ ತಯಾರಿ ಕರ್ತಿ ಹೂ ಚಲ್ನೆ ಕಿ.
1: ಅರೆ ತೋ ಜಾನಾ ಹಿ ಪಡೆಗಾ, ತು ಮಾನೇಗಿ ನಹೀ?
0: ನಾ, ಮೈ ತೋ ನಾ ಮಾನು. ಚಲ್
1: ಚಲ್, ತೇರಿ ಯಹಿ ಹಟ್ ಹೈ ತೋ ಚಲ್ ಚಲ್ ಚುಬ್ಬಾ.
0: ಅರೆ ಕುಲ್ಹಾಡಿ ತೋ ಲೇ ಲೋ, ಪೇಡ್ ಕ್ಯಾ ಹಾಥೋ ಸೇ ಕಾಟೋಗೆ?
1: ಅರೆ ಹಾ, ವೋ ತೋ ಮೈ ಭೂಲ್ ಹಿ ಗಯಾ ಥಾ, ಆದತ್ ನಹೀ ಹೈ ನಾ.
0: ಆದತ್ ನಹೀ ಹೈ, ಯೇ ನಿಯತ್ ನಾ ಹೈ. ಚಲ್ ಚುಬ್ಬಾ, ವೋ ರಸ್ಸಿ ಉಠಾ, ಲಠ್ಠೋ ಕೋ ಬಾಂಧನಾ ಭೀ ತೋ ಹೋಗಾ ನಾ.
2: ಅಚ್ಛಾ ಅಮ್ಮ.
0: ಅರೆ ಅಬ್ ಚಲೋ ಭೀ.
1: ಚಲೋ
2: ಚಲೋ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಯಾವುದೋ ಒಂದು ಕಚೇರಿನಲ್ಲಿ ಪೆಟರ್ನಿಟಿ ಲೀವ್ ತಗೊಂಡು ಒಬ್ಬ ಮಹಿಳೆ ಹೋಗಿರ್ತಾರೆ, ವಾಪಸ್ ಬಂದಾಗ ಅಲ್ಲಿರುವಂತಹ ಬಾಸ್ ಏನೋ ಒಂದು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಕೆಲಸ ಅವರು ನೀಡಕ್ಕೆ ಒಪ್ಪಲಿಕ್ಕಿಲ್ಲ, ಆ ಕೆಲಸದಿಂದ ನಾವು ಅವರನ್ನು ತೆಗಿಬಹುದು ಅಂತೇಳಿ ಆ ಭಾವನೆ ಅವರಲ್ಲಿ ಇರುತ್ತೆ. ಅವಾಗ ಇವರು ಏನ್ ಮಾಡಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಈ ಕೆಲಸ ಮತ್ತೆ ಸಿಗಬೇಕು ಅಂತೇಳಿ ಮುಂದುವರಿಬೇಕಾಗತ್ತೆ, ಏನ್ ಹಕ್ಕಿದೆ ಅವರಿಗೆ?
2: ಓಕೆ, ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂತ ಹೇಳ್ತೀವಿ. ಅದರ ಅಡಿಯಲ್ಲಿ ತಾಯ್ತನದ ರಜೆಯಿಂದ ವಾಪಸ್ ಬಂದ್ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರೆಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದ ತಾಯ್ತನದ ರಜೆಯಿಂದ ಬಂದ್ಮೇಲೆ ಯಾವ್ದೋ ಒಂದ ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು ಅಥವಾ ನಿಮ್ಮ ಹುದ್ದೆ ಬದಲಾಸಬಹುದು ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಸಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
1: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
2: ಸರ್, ನಾವು ಈ ರೀತಿ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ ಮಾಡಿದ್ರೆ, ಅದು ಇಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೇ ಇರೋ ಅಂತ ಯಾವ್ದಾದ್ರು ನಿಮ್ ಹತ್ರ ದಾಖಲಾತಿಗಳಿದ್ರೆ, ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
1: ಎಲ್ಲಿ ನೀಡಬೇಕು? ಹಾಗಾದ್ರೆ
2: ಅದೇ ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ, ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು. ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು. ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.IN ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
1: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
2: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್, ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ, 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು. ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ನ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
1: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದರೂ ಕಾಣ್ತಾ ಇದ್ರೆ ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನು ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರ ಮುಂದುವರೆದು ದೂರನ್ನು ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡೆಯಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಂಗಾಯಿತು. ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ. AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಟ್ಯೂನ್ ಮಾಡಿದ್ದೀರಿ. 3:35 ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ. ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅರ್ಜಿ ರಮ್ಯಾ. ಪ್ರಶ್ನೆ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಿರ್ತೀರಾ? ಆದ್ಮೇಲೆ ತಡ ಮಾಡೋ ಮಾತಿಲ್ಲ. ಮೊದಲ ಪ್ರಶ್ನೆ ಹೀಗಿದೆ: ಮರುಭೂಮಿಯ ಮಧ್ಯೆ ಹರಿಯುವಂತ ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಹರಿಯುವ ಇನ್ನೊಂದು ಭೂಗತ ನದಿ ಇದೆ, ಅದರ ಹೆಸರೇನು? ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳಕ್ಕೆ ಹೋದ್ರೆ ಅಲ್ಲೊಂದು ಮತ್ತೊಂದು ನದಿ, ಭೂಗತ ನದಿ ಹರಿಯತ್ತಂತೆ. ಆ ನದಿಯ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನೀ ಬರೆದ ಕದಂಬರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಗೀತೆಯನ್ನ ಆಲಿಸಿದ್ರಿ. ಪ್ರಶ್ನೆ ಕೇಳಿಯಾಗಿತ್ತು, ಮರುಭೂಮಿಯ ಮಧ್ಯೆ ಹರಿಯುವಂತ ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಹರಿಯುವ ಇನ್ನೊಂದು ಭೂಗತ ನದಿ ಇದೆ, ಅದರ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಲಿಸ್ಕೊಟ್ಟಿದ್ದಾರೆ ನರಪ್ರಸಾದ್ ರಾಜಚಿನಗರದಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ, ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ದೇವಿ ಸಿಂಗ್ ಸರಂಜು ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜೊತೆಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಚಂದ್ರಶೇಖರ್ ತಾವರೆಕೆರೆಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸರಿಯಾದ ಉತ್ತರ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ಕಾರ್ತಿಕ್ ಆನೇಕಲ್ನಿಂದ, ಸುಭಾನ್ ಕೋರಿಯವರು ಹಾಗೆ ಗೋಪಾಲಕೃಷ್ಣ ಅವರ ಉತ್ತರ ಸರಿಯಾಗಿದೆ, ಜೊತೆಗೆ ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ ಕೂಡ ಸರಿ, ಜೊತೆಗೆ ಸರಿ ಉತ್ತರವನ್ನು ಕೊಟ್ಟಿರೋದು ಮತ್ಯಾರು ಅಂತ ನೋಡೋದಾದ್ರೆ ರಾಜ್ಕುಮಾರ್ ಕಾತರಕಿ KHP ಕಾಲೋನಿ ಹರಿಹರ ಇಂದ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಹಂಸಾ ನದಿ ಮರುಭೂಮಿಯ ಮಧ್ಯೆ ಹರಿಯುವಂಥ ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಹರಿಯುವಂಥ ಇನ್ನೊಂದು ಭೂಗತವಾದಂಥ ನದಿ ಹಂಸಾ ನದಿ, ಅಂದರೆ ಭೂಮಿಯ ಒಳಗೆ ಇದರ ಹರಿವನ್ನು ನಾವು ಕಾಣಬಹುದು. ಸೊ ಹಂಸಾ ನದಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್, ನಾಯಕ ನಟನಾದದ್ದು ಅನಂತನಾಗ್. ಯಾವುದು ಆ ಚಿತ್ರ? ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್ ಅವರು, ನಾಯಕ ನಟನಾಗಿ ಅಭಿನಯಿಸಿದ್ದು ಆ ಚಿತ್ರದಲ್ಲಿ ಅನಂತನಾಗ್ ಅವರು. ಹಾಗಾದರೆ ಯಾವುದು ಆ ಚಿತ್ರ, ಆ ಸಿನಿಮಾ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ವಾಟ್ಸಪ್ ನಂಬರು.

0: ಇದು ನನ್ನ ನಿನ್ನ
1: ಪ್ರೇಮ. ಎಸ್, ಒಂದು ಲೆಕ್ಕದಲ್ಲಿ ಪ್ರೇಮದ ಮಾತು ಕೂಡ ಈ ಟೈಟಲ್ನಲ್ಲಿ ಇದೆ ಅಂತ ಹೇಳ್ಬೋದು. ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್, ನಾಯಕ ನಟನಾಗಿ ಅಭಿನಯಿಸಿದ್ದು ಅನಂತನಾಗ್. ಯಾವುದು ಆ ಸಿನಿಮಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೂಡ ಹುಡುಕ್ತಾ ಇದ್ದೀನಿ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಹಾಗೆ ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಾಗೆ ದೀಪಕ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರ ಕಳಿಸಿರೋದು ಮತ್ತಾರು ಅಂದರೆ ನೊಬೆಲ್ ಮುನಿರಾಬಾದ್ನಿಂದ, ಎಸ್ ಎಂ ಶೋಭಾ ಹಾಸನ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿಯವರ ಉತ್ತರ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ. ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ರೆ, ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂದರೆ ದಿಲೀಪ್ ಕಲ್ಯಾಣ್ಕರ್ ವಿಜಯ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿ. ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟೂ ಜನರ ಉತ್ತರ ಸರಿಯಾಗಿತ್ತು. ಈಗ ಬಂತು ಶ್ವೇತಾ ಎಸ್ರಾವ್ ಸುಳ್ಯಿಂದ, ನಿಮ್ಮ ಉತ್ತರ ಕೂಡ ಸರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಗಣೇಶ ಐ ಲವ್ ಯು. ಗಣೇಶ ಐ ಲವ್ ಯು ಚಿತ್ರಕ್ಕೆ ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್ ಅವರು. ನಾಯಕ ನಟನಾಗಿ ಅಭಿನಯಿಸಿದ್ದು ಅನಂತ್ ನಾಗ್ ಅವರು. ಹಾಗಾಗಿ ಸರಿ ಉತ್ತರ ಯಾವುದಾಗಿತ್ತು ಅಂದ್ರೆ ಗಣೇಶ ಐ ಲವ್ ಯು ಚಿತ್ರ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ. 1930ರ ದಶಕದಲ್ಲಿ ಸುಮಾರು 35 ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಹೆಸರು ಗಳಿಸಿದವರು ಯಾರು? 1930ರ ದಶಕದಲ್ಲಿ ಬಾಲಿವುಡ್ನ 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಕರೆಸ್ಕೊಂಡವರು ಯಾರು? ಇವರು ನಮ್ಮ ಭಾರತದ ಮೂಲದವರು ಅಲ್ಲ. ಹಾಗಿದ್ರೆ ಯಾರು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು. 1930ರ ದಶಕದಲ್ಲಿ ಸುಮಾರು ಬಾಲಿವುಡ್ನ 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಹೆಸರು ಗಳಿಸಿದಂತ ನಟಿ ಯಾರು? ನಮ್ಮ ಭಾರತದ ಮೂಲದವರಂತೂ ಅಲ್ಲ ಅಂತ ಹೇಳಿದ್ದೆ. ಸರಿ ಉತ್ತರವನ್ನು ಕಳಿಸಿದರೆ ಶಿವಣ್ಣ 13 ಇಂಚಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಉಮೇಶ್ ಮಲಾಡಿಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸಾನಿಧ್ಯ ಎಂ ಗುತ್ತೂರಿನಿಂದ ಸರಿ ಉತ್ತರವನ್ನು ಕಳಿಸಿದರೆ ಸುರೇಂದ್ರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ನಂಬರ್ ಎಂಡಿಂಗ್ ವಿತ್ 7719 ಮಲ್ಲಾಡಿ ಹಳ್ಳಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ಆಶಿಷ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ನಿಮ್ಮ ಉತ್ತರ ಸರಿ. ಚಂದ್ರಶೇಖರ್ ಹವಾಲ್ದಾರ್ ರಾಯಚೂರಿನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಹೊನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಸುಷ್ಮಾ ಅವರು ಆನಿಕಲ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಸರಿಯಾದ ಉತ್ತರ

ಕಳಿಸಿದ್ದಾರೆ. ಇನ್ನೂ ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಫಿಯರ್ಲೆಸ್ ನಾದಿಯಾ. ಮೇರಿ ಇವಾನ್ಸ್ ಇವರ ಮೂಲ ಹೆಸರು. ಇವರನ್ನ ಫಿಯರ್ಲೆಸ್ ನಾದಿಯಾ ಅಂತ ಹೇಳಿ ಕರೀಲಾಗ್ತಾ ಇತ್ತು. 1930ರ ದಶಕದಲ್ಲಿ ಬಾಲಿವುಡ್ನ ಸುಮಾರು 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅನ್ನುವಂಥ ಹೆಸರನ್ನ ಗಳಿಸ್ತಾರೆ. ಇವರು ಆಸ್ಟ್ರೇಲಿಯಾ ಮೂಲದವರು. ಕುದುರೆ ಸವಾರಿ ಮಾಡೋದು ಸಿನಿಮಾದಲ್ಲಿ, ರೈಲ್ನಿಂದ ಜಿಗಿಯುವಂಥ ದೃಶ್ಯಗಳಲ್ಲಿ, ಹಾಗೆ ಚಾವಟಿನ ಬಳಕೆ ಮಾಡುವಂಥ ದೃಶ್ಯಗಳಲ್ಲೆಲ್ಲ ಸಿಕ್ಕಾವಟೆ ಸಾಹಸಮಯ ದೃಶ್ಯಗಳಲ್ಲಿ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಹಾಗಾಗಿ ಇವರನ್ನ ಸ್ಟಂಟ್ ಕ್ವೀನ್ ಅಂತಾನೆ ಕರೆಯಲಾಗ್ತಾ ಇತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಒಂದಷ್ಟು ಮನರಂಜನೆಯ ಜೊತೆಗೆ ಸಣ್ಣ ಮಾಹಿತಿ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ಸರಿಯಾಗಿ ನಿಮ್ಮ ಜೊತೆ ಆಗ್ತಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಅವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರು. ಹಾಗಾಗಿ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ. FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲನ ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ RJ ರಮ್ಯಾ.

0: ಫುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿದೆ 4:08:45. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆಯಾಗ್ತಾರೆ ಕರ್ನಾಟಕ ರಾಜ್ಯ ಕಾರ್ಯಯುಕ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಇವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಎ ಎಸ್ ಶಂಕರನಾರಾಯಣ ಅವರು.

ಉದಿತ್ ನಾರಾಯಣ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ವೈಟ್ ಟು ಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಮನಾರಾಯಣ್ ಅವರ ಸಾಹಿತ್ಯ ಇತ್ತು, ಜೊತೆಗೆ ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಮುಂದಿನ ಹಾಡು ನಿಮಗೋಸ್ಕರ ಬರ್ತದೆ, ಸುನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಯಜಮಾನ ಚಿತ್ರದ ಗೀತೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಉದಿತ್ ನಾರಾಯಣ್ ಹಾಗೆ ಮಹಾಲಕ್ಷ್ಮಿಯವರ ಧ್ವನಿಯಲ್ಲಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಮುಂದಿನ ಹಾಡು ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ, ಚಂದ ಚಿತ್ರದ ಗೀತೆ. ಕುಮಾರ್ ಸಾನು ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೀತೆ ಇದೆ. ಎಸ್ ನಾರಾಯಣ್ ಅವರ ಸಂಗೀತ ಸಾಹಿತ್ಯ ಗೀತೆಗಿದೆ.

ಪ್ರೇಮಕ್ಕೆ ಸಾಯಿ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ ಸಮಯ ಸ್ಟುಡಿಯೋ ಕ್ಲಾಕ್ನಲ್ಲಾಗಿದೆ 4:32 15:05. ಯುವಜನತೆ ಅಂದ ತಕ್ಷಣ ನಮಗೆ ನೆನಪಾಗೋದೆ ಈ ದೇಶದ ಶಕ್ತಿ ಅಂತ ಹೇಳಿ, ಕ್ರೀಡೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸ್ಟಾರ್ಟ್ಅಪ್ ಅಥವಾ ಉದ್ಯಮಶೀಲತೆ ಅಂತ ಏನು ಹೇಳ್ತೀವಿ ಈ ಕ್ಷೇತ್ರದಲ್ಲಿ ಇರ್ಬೋದು, ಅದರ ಹೊರತಾಗಿ ಸಮಾಜ ಸೇವೆ ಅನ್ನುವಂಥ ಕ್ಷೇತ್ರದಲ್ಲೂ ಕೂಡ ಇರ್ಬೋದು, ಎಲ್ಲ ಕಡೆಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತಿನ ಯುವಜನತೆ. ಹಾಗಾಗಿ ಇವರ ಸಾಧನೆಯ ಕ್ಷೇತ್ರ ಕೂಡ ಹಲವಾರು ಇರುವಂಥದ್ದು.

0: ನಾಲ್ಕು ಗಂಟೆಯ ಸಂಜೆಯ ಈ ಹೊತ್ತಿನಲ್ಲಿ 4:36:26 ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಅವರು.
1: ಪ್ರಿಯ ಕೇಳಿದರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪ್ರತಿ ವರ್ಷ ನಾವು ಜುಲೈ 1 ರಾಜ್ಯಾದ್ಯಂತ ಪತ್ರಿಕಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಮಾಧ್ಯಮ ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಇದೊಂದು ರೀತಿ ಹಬ್ಬ ಇದು.
2: ಹೌದು,
1: ನಾಡಿದ್ದು ನಾಡಿನ ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಈ ಹಬ್ಬವನ್ನು ಆಚರಿಸೋದಕ್ಕೆ ಪತ್ರಕರ್ತರ ಸಂಘ ಸನ್ನದ್ಧವಾಗಿದೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಪತ್ರಿಕಾ ವಲಯ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಿಯ ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶಿವಾನಂದ ತಗಡೂರು ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಮಸ್ಕಾರ, ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
1: ಸರ್, ಈಗ ಇಡೀ ರಾಜ್ಯದಾದ್ಯಂತ ಜುಲೈ 1 ಪತ್ರಿಕಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ, ಅದರ ಹಿನ್ನೆಲೆ ಏನು ಸರ್, ಮಹತ್ವ ಏನು?
2: ಸರ್, ಕನ್ನಡದ ಪತ್ರಿಕೋದ್ಯಮದ ಒಂದು ಮೈಲುಗಲ್ಲು ಅಂದರೆ ಅದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಹೊರಬಂದ ದಿನ, ಮಂಗಳೂರು ಸಮಾಚಾರ ಅಂತೇಳಿ ಆ ಪತ್ರಿಕೆ ಹೆಸರು. ಹಾಗಾಗಿ ಬಹುಶಃ ನಮ್ಮ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸ ಕಾಲಘಟ್ಟ ತೊಗೊಂಡ್ರೆ ಅದು ಕೋಲ್ಕತ್ತಾ ಗೆಜೆಟೇರಿಯರ್ ಅಂತೇಳಿ ಶುರುವಾಗುತ್ತೆ. ಆದರೆ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅನ್ನೋದೇ ಮೊಟ್ಟ ಮೊದಲ ಪತ್ರಿಕೆ. ಅದು ಹೊರಬಂದ ದಿನ 1843 ಜುಲೈ 1, ಅದು ಹರ್ಮನ್ ಮೋಗ್ಲಿನ್ ಅಂತೇಳಿ ಒಬ್ಬ ಕ್ರೈಸ್ತ ಪಾದ್ರಿ ಅದನ್ನ ಶುರು ಮಾಡ್ತಾರೆ. ಅದು ಧರ್ಮ ಪ್ರಸಾರಕ್ಕಾಗಿ ಆ ಕಾಲಘಟ್ಟದಲ್ಲಿ ಶುರು ಮಾಡ್ತಾರೆ. ಆದರೂ ಕೂಡ ಅದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಆ ಕಾರಣಕ್ಕೋಸ್ಕರನೇ ಆ ಜುಲೈ 1 ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಪ್ರತಿ

0: ವರ್ಷ ಕೂಡ ಕನ್ನಡದ ಪತ್ರಿಕೋದ್ಯಮದ ಮಗ್ಗುಲುಗಳನ್ನು ಪರಿಚಯಿಸಿಕೊಳ್ಳುವ ಜೊತೆಗೆ ಆ ಮೂಲಕ ಪತ್ರಿಕಾ ದಿನಾಚರಣೆಯನ್ನು, ಮಾಧ್ಯಮ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜೊತೆಗೆ ಮಾಧ್ಯಮ ಅಕಾಡೆಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೊತೆಗೆ ವಾರ್ತಾ ಇಲಾಖೆ ಎಲ್ಲ ಕಡೆ ಈ ಜೋಡಿಯಾಗಿ ಜಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ವೃತ್ತಿಯ ಬದುಕಿನ ಕಾಲಘಟ್ಟಗಳನ್ನು ನೆನಪು ಮಾಡ್ಕೊಳ್ಳೋದು ಒಂದು ಕಡೆ, ಮತ್ತೊಂದು ಪತ್ರಿಕೋದ್ಯಮ ಬೆಳೆದು ಬಂದ ಹಾದಿ ಮುಂದೆ ಏನಾಗಬೇಕಾಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಚಿಂತನ ಮಂಥನ ಮಾಡುವಂಥ ಕೆಲಸವನ್ನು ಕೂಡ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದು ಏಕಕಾಲದಲ್ಲಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತೇಳಿ ನಮ್ಮ ಕರೆ ಇದೆ, ಸೂಚನೆ ಇದೆ. ಆದರೆ ನಾನಾ ಕಾರಣಕ್ಕಾಗಿ ಇದು ಒಬ್ಬರು ಈ ಜಿಲ್ಲೆಯವರು ಇವತ್ತು ಮಾಡಿದರೆ ಇನ್ನೊಂದು ಜಿಲ್ಲೆಯವರು ಮತ್ತೊಂದು ದಿನ, ಹೀಗಾಗಿ ಜುಲೈ ತಿಂಗಳಿನಲ್ಲಿ ಇಡೀ ತಿಂಗಳು ನಮಗೆ ಸಂಭ್ರಮ, ಸಡಗರ, ಸುದ್ದಿ ಮನೆಯದ್ದೇ ಸಡಗರ, ಪತ್ರಕರ್ತರದ್ದೇ ಸಂಭ್ರಮ.
1: ಬಹಳ ಸಂತೋಷ ಸರ್. ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತರ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿ ನಿಮಗೂ ಕೂಡ ಅಭಿನಂದನೆಗಳನ್ನು ಕೋರ್ತೀನಿ ಮತ್ತು ಶುಭಾಶಯಗಳು.
0: ಥ್ಯಾಂಕ್ ಯು ಸರ್.
1: ಸರ್, ಈಗ ನೀವು ಹೇಳಿದ್ರಿ ರಾಜ್ಯದಾದ್ಯಂತ ತಿಂಗಳ ಪೂರ್ತಿ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ, ಪ್ರಧಾನವಾಗಿ ಎಲ್ಲಿ ನಡೀತದೆ, ಹೇಗೆ ನಡೀತಾ ಇದೆ?
0: ಪ್ರಧಾನವಾಗಿ ನಾವು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜೊತೆಗೂಡಿ ಬೆಂಗಳೂರಿನಲ್ಲಿ ನಾವು ಮಾಡ್ತೀವಿ. ಅದು ಈ ಬಾರಿ ನಮ್ಮ ಗಾಂಧಿ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೆ. ಪ್ರತಿ ವರ್ಷ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ರು. ಈ ಬಾರಿ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಇದನ್ನು ಪ್ರತಿ ವರ್ಷ ಯಾಕೆ ನಾವು ಯುನಿಕ್ ಆಗಿ ಮಾಡ್ತಾ ಇದ್ದೀವಿ ಅಂದರೆ, ಇದು ಪತ್ರಿಕಾ ದಿನವನ್ನು ಅಂದರೆ ಈ ಜುಲೈ 1ನೇ ತಾರೀಕನ್ನು ಪತ್ರಿಕಾ ದಿನಾಚರಣೆ ದಿನವಾಗಿ ಆಚರಣೆ ಮಾಡಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡಿದ್ದು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಆಗಿನ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣವರು ಮತ್ತು ಅನೇಕರು ಹಿರಿಯ ಸಂಗಾತಿಗಳು ಜಯಶೀಲ್ ರಾಯರಂಥವ್ರು ಇವರೆಲ್ಲರೂ ಆಲೋಚನೆ ಮಾಡಿ ಇದೊಂದು ಮಾಧ್ಯಮ ದಿನಾಚರಣೆಯ ಮಾಡಬೇಕು, ಪತ್ರಿಕಾ ದಿನಾಚರಣೆಯ ಮಾಡಬೇಕು ಅಂತೇಳಿ ಶುರು ಮಾಡಿದರು. ಆ ಟೈಮಲ್ಲಿ ಮಾಧ್ಯಮ ಅಕಾಡೆಮಿ ಅದನ್ನು ಅಫಿಷಿಯಲ್ ಆಗಿ ಅದು ಅಧಿಕೃತವಾಗಿ ಅನೌನ್ಸ್ ಮಾಡಿ ಅದನ್ನು ಪ್ರತಿ ವರ್ಷ ಮಾಧ್ಯಮ ದಿನ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದೆ. ಹಾಗಾಗಿ ಅವ್ರು ಲೀಡ್ ತೊಗೊಂತಾರೆ, ಅವ್ರ ಜೊತೆ ನಾವೆಲ್ಲರೂ ಕೂಡ ಸೇರ್ಕೊತೀವಿ.
1: ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ದಿನಾಂಕಗಳಂತ.
0: ಹೌದು, ಈ ಕೋಲಾರ ಜಿಲ್ಲೆ ಮುಳಬಾಗಿಲು ಅಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರು ಅಂದರೆ ಪತ್ರಕರ್ತರ ಸಂಘಟನೆಯನ್ನು ಹುಟ್ಟು ಹಾಕದವರೇ ಡಿ ವಿ ಜಿಯವರು, ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಡಿ ವಿ ಜಿಯವರು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಆ ಕಾಲಘಟ್ಟದಲ್ಲಿ ಮೈಸೂರು ಪತ್ರಕರ್ತರ ಸಂಘ ಅಂತೇಳಿ ಶುರು ಆಗುತ್ತೆ. ಅದು ಖಾದ್ರಿ ಶಾಮಣ್ಣ ಅವರು ಏಕೀಕರಣದ ನಂತರ, ಕರ್ನಾಟಕ ಏಕೀಕರಣದ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಅದರ ನಾಮಕರಣ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಶುರು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ. ಜಿಲ್ಲೆಗಳಷ್ಟೇ ಅಲ್ಲ, ತಾಲೂಕುಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಮೊಟ್ಟ ಮೊದಲು ಈಗ ಕೋಲಾರ ಜಿಲ್ಲೆ ಅಲ್ಲಿಗೆ ಸೇರಿದವರು ನಮ್ಮ ಡಿ ವಿ ಗುಂಡಪ್ಪನವರು, ಡಿ ವಿ ಜಿಯವರು, ಹಾಗಾಗಿ 1ನೇ ತಾರೀಕು ಅವರು ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಉಡುಪಿಯಲ್ಲಿ ಕೂಡ 1ನೇ ತಾರೀಕು ಮಾಡ್ತಾಯಿದ್ದಾರೆ, ಮಂಗಳೂರಿನಲ್ಲಿ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಜಿಲ್ಲೆಯವರು ಬೇರೆ ದಿನಾಂಕಗಳಲ್ಲಿ ಮಾಡ್ತಾರೆ. ಅನೇಕ ಕಡೆ ರಾಜ್ಯಾಧ್ಯಕ್ಷರು ಬರಲಿ ಅಂತೇಳಿ ಕಾಯ್ದು ಅವ್ರು ಡೇಟ್ ತೊಗೊಂಡು ಮಾಡ್ತಾರೆ, ಕೆಲವರು ಗೆಸ್ಟ್ಗಾಗಿ ಕಾಯ್ದು ಡೇಟ್ ತೊಗೊಂಡು ಮಾಡ್ತಾರೆ. ಪತ್ರಿಕಾ ದಿನಾಚರಣೆ ಅಂದರೆ ಅದಷ್ಟೇ ಅಲ್ಲ, ಈ ಪತ್ರಿಕಾ ನಾನು ನಿನ್ನೆ ಹಾಸನಿಗೆ ಹೋಗಿದ್ದೆ, ಅಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಟೋಟ ಕ್ರೀಡೋಟ ಸ್ಪರ್ಧೆಗಳನ್ನು ಕೂಡ ಮಾಡ್ತಾರೆ. ಅದು ಏನೋ ಕ್ರಿಕೆಟ್ ಇರ್ಬೋದು, ಓಟ, ಅದು ಗುಂಡು ಎಸೆತ, ಹಗ್ಗ ಜಗ್ಗಾಟ, ಈ ಥರ ಏನೇನಿರ್ತದೆ ಎಲ್ಲದು ಕೂಡ ಅವರು ಮಾಡ್ತಾರೆ. ಅದಾದಮೇಲೆ ಅವ್ರು ಯಾರ್ಯಾರು ಗೆದ್ದಿರ್ತಾರೆ ಅವರಿಗೆ ಪತ್ರಿಕಾ ದಿನಾಚರಣೆ ದಿನ ಪ್ರೈಸನ್ನು ಕೊಡ್ತಾರೆ. ಓನ್ಲಿ ಜರ್ನಲಿಸ್ಟ್ಗಳಷ್ಟೇ ಅಲ್ಲ, ಪತ್ರಕರ್ತರಷ್ಟೇ ಅಲ್ಲ, ಅವರಮ್ಮ ಕುಟುಂಬ, ಅವರ ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಪತ್ರಿಕಾ ದಿನಾಚರಣೆ ಇದೆ ಆ ದಿನ ಎಲ್ಲರೂ ಅಲ್ಲಿ ಸೇರ್ತಾರೆ, ಇಡೀ ದಿನ ಒಟ್ಟಾಗಿರ್ತಾರೆ. ಹಾಗಾಗಿ ಅದೊಂದು ಸಂಭ್ರಮ ಸಡಗರ, ಜೊತೆಗೆ ಈ ಥರದ ಪ್ರೈಸ್ ಯಾರ್ಯಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ, ಯಾವ್ಯಾವ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿರ್ತಾರೆ ಅದನ್ನೆಲ್ಲ ಕೊಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಬೆಸ್ಟು ವರದಿ, ತುಂಬ ಅತ್ಯುತ್ತಮವಾದ ವರದಿಗಳೇ ಇದ್ದಾವೆ, ಅದು ಗ್ರಾಮೀಣ ವರದಿಗಾರಿಕೆ ಇರ್ಬೋದು, ಅತ್ಯುತ್ತಮ ಮಾನವೀಯ ವರದಿ ಇರ್ಬೋದು, ಅತ್ಯುತ್ತಮ ಸ್ಪೋರ್ಟ್ಸ್ ಇರ್ಬೋದು, ಈ ಥರ ಅತ್ಯುತ್ತಮ ತನಿಖಾ ವರದಿ ಇರ್ಬೋದು, ಈ ಥರದ ಇದನ್ನು ಕಾಲ್ಫರ್ಮ್ ಮಾಡಿ ಅವ್ರಿಗೂ ಕೂಡ ಪ್ರೈಸ್ ಕೊಡುವಂಥ ಅಂದರೆ ಪ್ರಶಸ್ತಿ ಕೊಡುವಂಥದ್ದನ್ನು ಕೂಡ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲೇ ಮಾಡ್ತಾರೆ. ಈ ಥರದ್ದೆಲ್ಲದಕ್ಕೂ ನಾವು ರಾಜ್ಯ ಸಂಘದಿಂದ ಒಂದಿಷ್ಟ ಸೂಚನೆ ಕೂಡ ಕೊಟ್ಟಿದ್ದೇವೆ. ಅದರ ಜೊತೆಗೆ ಪತ್ರಿಕಾ ವಿತರಕರು ಇದಾರಲ್ಲ, ಅವ್ರನ್ನೂ ಕೂಡ ಸಾಂಕೇತಿಕವಾಗಿ ಒಬ್ಬರನ್ನ ಇಬ್ಬರನ್ನ ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ

0: ಇರ್ಬೋದು, ಕರೆದು ಗೌರವಿಸ್ಬೇಕು ಅಂತ
1: ಹೇಳಿ.
0: ಹೌದು, ಯಾಕೆಂದ್ರೆ ನಾವು ಪತ್ರಿಕೆ ಎಷ್ಟೇ ಚಂದ್ವಾ ಸುಂದರವಾಗಿ ತಂದರೂ ಕೂಡ ಅದನ್ನು ಜನರಿಗೆ ತಲುಪಿಸೋರು ಪತ್ರಿಕಾ ವಿತರಕರು, ಅವರು ನಮ್ಮ ಅವಿಭಾಜ್ಯ ಅಂಗ. ಆ ಕಾರಣಕ್ಕಾಗಿ ಅವರನ್ನು ಕೂಡ ನಮ್ಮ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನಿಸುವಂಥ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇದರ ಆಚೆಗೂ ತುಂಬ ಜನ ಸೀನಿಯರ್ಸ್ಗಳು ಇರ್ತಾರೆ, ತುಂಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳು ಅಂಥವ್ರನ್ನ ಕರೆದು ಗೌರವಿಸುವಂಥದ್ದು, ಅತ್ಯಂತ ಕಿರಿಯ ಪ್ರತಿಭೆಗಳು ಇರ್ತಾರೆ ಅಂಥವ್ರನ್ನ ಗೌರವಿಸುವಂಥದ್ದು, ಹೀಗೆ ಎಲ್ಲ ವಿಭಿನ್ನ ಬಗೆಯ ಪ್ರಯತ್ನಗಳನ್ನು ನಾವು ಈ ಪತ್ರಿಕಾ ದಿನಾಚರಣೆಯ ಬ್ಯಾನರ್ ಅಡಿಯಲ್ಲಿ ಮಾಡ್ತಾ ಇದ್ದೀವಿ.
1: ಬಹಳ ಸಂತೋಷ ಸರ್, ಯಾಕೆಂದರೆ ಬಹಳ ವಿಭಿನ್ನವಾದಂಥ ನೆಲೆಗಟ್ಟಿನಲ್ಲಿ ನೀವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ.
0: ಹೌದು,
1: ಆದರೆ ಇದಕ್ಕೆ ತಯಾರಿ ಕೂಡ ಬಹಳ
0: ಖಂಡಿತ.
1: ತಯಾರಿ ಹೇಗೆ ಮಾಡ್ಕೋತೀರಾ ಅನ್ನೋದನ್ನ ಒಂದು ಒಳ್ಳೆಯ ಹಾಡನ್ನ ಕೇಳಿದ ನಂತರ ನಾವು
0: ಆಗ್ಲಿ
2: ದುಂಬುಡ್ತಕ್ಕ ತಕ್ಕ ಜುಂ ದುಂಬುಡ್ತಕ್ಕ ಚಾ ದುಂಬುಡ್ತಕ್ಕ ತಕ್ಕ ಜುಂ ದುಂಬುಡ್ತಕ್ಕ ಚಾ ದುಂಬುಡ್ತಕ್ಕ ತಕ್ಕ ಜುಂ ದುಂಬುಡ್ತಕ್ಕ ಚಾ ದುಂಬುಡ್ತಕ್ಕ ತಕ್ಕ ಜುಂ ದುಂಬುಡ್ತಕ್ಕ ಚಾ ದುಂಬುಡ್ತಕ್ಕ ತಕ್ಕ ಜುಂ ದುಂಬುಡ್ತಕ್ಕ ಚಾ.

0: ಪ್ರಿಯ ಕೇಳಿದ್ರೆ, ಈಗ ನಮ್ಮ ಜೊತೆಗೆ ಶ್ರೀಯುತ ಶಿವಾನಂದ ತಗಡೂರು ಅವರಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು. ನಾವು ಪತ್ರಿಕಾ ದಿನದ ಆಚರಣೆಯ ಕುರಿತು ಸಾಕಷ್ಟು ಮಾತನಾಡಿದ್ದೇವೆ. ಈಗ ಈ ಹಾಡನ್ನು ಕೇಳೋಕ್ಕಿಂತ ಮುಂಚೆ ನಾವು ಒಂದು ಪೂರ್ವ ಪೀಠಿಕೆಯನ್ನು ಹಾಕಿದ್ವಿ. ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮಗಳಿಂದ ಇಷ್ಟೆಲ್ಲ ಒಂದು ಲಾರ್ಜ್ ಸ್ಕೇಲ್ ಹಾಕೋಬೇಕಾದ್ರೆ, ಬೃಹತ್ ಪ್ರಮಾಣದಲ್ಲಿ ನೀವು ಹೊಂದ್ಕೊಳ್ಬೇಕಾದ್ರೆ ಕಾರ್ಯಯೋಜನೆ ಮಾಡಬೇಕು, ಅದಕ್ಕೆ ಪೂರ್ವ ಸಿದ್ಧತೆ ಬೇಕು ಅಂತ ಹೇಳಿ, ಹೇಗೆ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತೀವಿ?
1: ಅಲ್ಲ, ನಮ್ಮದು ಈ ನಮ್ಮ ಸಂಘ ಇದೆಯಲ್ಲ, ಈ ಸಂಘ ಏನಂದ್ರೆ ತಾಲೂಕು ಸಂಘ, ಜಿಲ್ಲಾ ಸಂಘ, ಆಮೇಲೆ ರಾಜ್ಯ ಸಂಘ, ತ್ರೀ ಟೈರ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಅಷ್ಟು 31 ಜಿಲ್ಲೆಗಳಲ್ಲೂ ನಮ್ಮ ಪತ್ರಕರ್ತರ ಸಂಘಟನೆ ಇದೆ. ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಪತ್ರಕರ್ತರ ಸಂಘಟನೆಗಳಿವೆ. ನಾವು ಪ್ರತಿ ಬಿಫೋರ್ ಚುನಾವಣೆ, ಸರಿ, ಇದು ಪತ್ರಿಕಾ ದಿನಾಚರಣೆ ಬರುವ ಒಂದು ತಿಂಗಳು ಮುಂಚೆ ಅಥವಾ 2 ತಿಂಗಳು ಮುಂಚೆ ಇದಕ್ಕೆ ಒಂದು ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಾವು ಮಾಡ್ತೇವೆ. ಆ ಮಾಡುವ ಸಂದರ್ಭದಲ್ಲಿ ಹೇಗೆ ಇರಬೇಕು ಪತ್ರಿಕಾ ದಿನಾಚರಣೆ, ಅದನ್ನು ಹೇಗೆ ಆಚರಣೆ ಮಾಡಬೇಕು, ಈ ಥರದ್ದು ಎಲ್ಲವುದನ್ನು ಕೂಡ ನಾವು ಪ್ರತಿಯೊಂದನ್ನು ಶೆಡ್ಯೂಲ್ ಮಾಡ್ತೀವಿ. ಅದರ ಜೊತೆಗೆ ಪತ್ರಿಕಾ ದಿನಾಚರಣೆ ಅಂದರೆ ಅದು ಜಾತ್ರೆ ರೂಪದಲ್ಲಿ ಇರಬಾರ್ದು, ಅದು ಬರೀ ರಾಜಕಾರಣಿಗಳನ್ನು ಓಲೈಸಬಾರ್ದು, ಒಡ್ಡೋಲಗ ಆಗಬಾರ್ದು, ಅಥವಾ ಯಾರೋ ಇದನ್ನ ಕೊಡ್ತಾರೆ ಅಂತ ಯಾರೋ ಈ ಬಿಸ್ನೆಸ್ ಮ್ಯಾನ್ಗಳನ್ನ ತಂದುಕೊಡ್ಸ್ಕೊಳ್ಳ ಆ ಥರ ಆಗಬಾರ್ದು. ಪತ್ರಿಕಾ ದಿನಾಚರಣೆ ಅಂದರೆ ಅದು ಒಂದು ದಿನದ ಒಂದು ತರಬೇತಿ ಕಾರ್ಯಾಗಾರದ ರೂಪದಲ್ಲೂ ಕೂಡ ಇರಬೇಕು. ಯುನಿಕ್ ಆಗಿರೋಂಥವ್ರನ್ನ, ಅಂದರೆ ಆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟವರು, ತುಂಬ ಸ್ವಲ್ಪ ತಜ್ಞರಿರುವಂಥವ್ರು, ಆ ಭಾಷೆ ಬಗ್ಗೆ ಇಡ್ತಾ ಇರುವಂಥವ್ರು, ಸುದ್ದಿ ಮನೆಯಲ್ಲಿ ಪಳಗಿರುವಂಥವ್ರು, ಅಂಥವ್ರನ್ನ ಕರೆದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗುವ ರೀತಿಯಲ್ಲಿ ಅವರಿಂದ ಸ್ಪೀಚ್ ಉಪನ್ಯಾಸವನ್ನು ಮಾಡಿಸ್ಬೇಕು. ಆಮೇಲೆ ನಂತರ ಎಲ್ಲ ಪತ್ರಕರ್ತರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳು ಇರ್ತವೆ, ಅದಕ್ಕೆ ವಾರ್ತಾ ಇಲಾಖೆ ಅಧಿಕಾರಿಗಳನ್ನು ಕೂಡ ಅದರೊಳಗಡೆ ಇನ್ವಾಲ್ವ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ಪ್ರತಿಯೊಂದನ್ನು ಕೂಡ ಇನ್ಸ್ಟ್ರಕ್ಷನ್ ಕಳಿಸಿದ್ರು. ಅದೇ 2 ಪುಟ 3 ಪುಟ ಇರುತ್ತೆ ನಮ್ಮಲ್ಲಿ. ಅದರ ಆಧಾರದ ಮೇಲೆ ಅವರು ಬೇಸ್ ಮಾಡ್ಕೊಂತಾರೆ, ಹೇಗೆ ಮಾಡಬೇಕು, ಯಾರನ್ನು ಕರಿಬೇಕು, ಹೇಗೆ ಇದು ಮಾಡಬೇಕು ಅಂತ. ಅಟ್ಲೀಸ್ಟ್ ನಮಗೆ ಕನಿಷ್ಠ 1/2 ದಿನನಾದರೂ ಅವರು ಪತ್ರಕರ್ತರ ವೃತ್ತಿ ಬಗ್ಗೆ, ವೃತ್ತಿ ಒಳಗಡೆ ಏನು ತಲ್ಲಣಗಳಾಗಿದ್ದಾವೆ, ಏನು ಬದಲಾವಣೆಗಳಾಗಿದ್ದಾವೆ, ಈಗ AI ಬಂದಿದೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ, ಡಿಜಿಟಲ್ ಕಾಲಘಟ್ಟವನ್ನು ದಾಟ್ತಾ ಇದ್ದೀವಿ, ಈ ಥರದ್ದೆಲ್ಲ ಇರುವ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಹೇಗೆ ಇರಬೇಕು, ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಅಪ್ಡೇಟ್ ಆಗಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟು. ಆ ಕಾರಣಕ್ಕೋಸ್ಕರ ನಾವು ಇವೆಲ್ಲದನ್ನು ಕೂಡ ಈ ಪ್ರಯತ್ನವನ್ನು ನಾವು ಈ ಪತ್ರಿಕಾ ದಿನಾಚರಣೆ ನೆಪದಲ್ಲೇ ಮಾಡ್ತೀವಿ. ಯಾಕೆಂದರೆ ಮುಂಚೆ ಒಂದು ಸುದ್ದಿಯನ್ನು ಬರೆದು ಬರವಣಿಗೆ ಬರೆದು ಅವನು ಕೊಟ್ಟು ಅದು ಏನು ಟೈಪ್ ಆದಿ ಅಥವಾ ಕಂಪೋಸ್ ಆಗ್ತಾ ಇದ್ದ ಕಾಲಘಟ್ಟ ಎಲ್ಲ ಹೋಗ್ಬಿಟ್ಟಿದೆ. ಈಗ ಏನಿದ್ರು ನೀವು ಸುದ್ದಿ ಬರೋದ ಮೇಲೆ ನೀವೇ ಅದನ್ನು ನೋಡಿ, ನೀವೇ ಎಡಿಟ್ ಮಾಡಿ, ಫೈನ್ ಟ್ಯೂನ್ ಮಾಡಿ ಕಾಪಿಯನ್ನು ಕೊಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಸುದ್ದಿ ನಮಗೆ ರಾಶಿ ರಾಶಿ ಸುದ್ದಿಗಳು ಸೋಷಿಯಲ್ ಮೀಡಿಯಾ ಮೂಲಕ ನಮಗೆ ಬರ್ತವೆ, ಆದರೆ ನಿಜವಾದ ಸುದ್ದಿ ಯಾವುದು, ಏನು ಎತ್ತ, ಅದು ನಿಖರವಾಗಿದೆಯಾ ಇಲ್ವಾ ಅಂತೇಳಿ ಹೀಗೆ ಒಪ್ಪ ಹೋರಾಣ ಮಾಡಿ ಉಣಬಡಿಸಬೇಕಾದ ಜವಾಬ್ದಾರಿ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗೆ, ವರದಿಗಾರರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಜವಾಬ್ದಾರಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬೇರೆ ಯಾವುದೋ ಇದರ ಮೂಲಕ ಸುದ್ದಿಗಳು ಬರುವಂಥದ್ದನ್ನು ನಾವು ದಾಟಿಸ್ಬಿಟ್ರೆ ಪತ್ರಿಕೋದ್ಯಮಕ್ಕೆ ಆ ಬೆಲೆ ಇರೋದಿಲ್ಲ, ಆ ನೈಜತೆ ಇರೋದಿಲ್ಲ. ಹಾಗಾಗಿ ನೈಜ ಪತ್ರಿಕೋದ್ಯಮದಲ್ಲಿ ಅದನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಇವತ್ತಿನ ಕಾಲಘಟ್ಟಕ್ಕೆ ಏನು ಪತ್ರಕರ್ತ ಅಪ್ಡೇಟ್ ಇರಬೇಕು, ಆ ಎಲ್ಲ ಅಂಶಗಳನ್ನು ಬಗ್ಗೆ ಗಮನದಲ್ಲಿಟ್ಕೊಂಡು ನಮ್ಮದು ರಾಜ್ಯ ಸಮ್ಮೇಳನ ಆದರೂ ಕೂಡ ಯಾವುದಾದ್ರು ಗೋಷ್ಠಿಯನ್ನು ನಾವು ಅಲ್ಲಿ ಇಟ್ಟಿರ್ತೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಈ ಬಾರಿ ನಮ್ಮ ಬೀದರ್ನಲ್ಲಿ ಆದಂಥ ರಾಜ್ಯ ಸಮ್ಮೇಳನದಲ್ಲಿ ನಮ್ಮ ಎಲ್ಲ ಅನೇಕ ಸೀನಿಯರ್ ಸಂಪಾದಕರುಗಳು ಆದಿಯಾಗಿ ಬಂದು ಅದರಲ್ಲಿ ಒಂದು ಕಾರ್ಯಾಗಾರದಲ್ಲಿ ಆ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ವಿಶ್ವೇಶ್ವರ ಭಟ್ರು ಬಂದಿದ್ದರು, ರವಿ ಹೆಗಡೆ ಬಂದಿದ್ದರು, ನಮ್ಮ ಪ್ರಶಾಂತ್ ನಾಥು ಅವರು ಬಂದಿದ್ದರು, ಈ ಥರ ಯಾರ್ಯಾರು ಸಾಧ್ಯ ಇದೆ ಈ ಥರದ್ದು ಎಲ್ಲರೂ ಮಾಸ್ ಆಗಿ ನಾವು ಎಲ್ಲಿ ಪತ್ರಕರ್ತರು ಸೇರ್ತೀವಿ ಅಂಥ ಕಡೆ ಈ ತರಬೇತಿಯನ್ನು ಒಂದು ಓರಿಯೆಂಟೇಷನ್ ರೂಪಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ, ಬರೀ ಕಾರ್ಯಕ್ರಮ ಆಗಬಾರ್ದು, ಅದರಲ್ಲಿ ಏನಾದರೂ ಒಂದು ಆಗಬೇಕು ಅಂತ. ಈಗ ಮಾಧ್ಯಮ ಅಕಾಡೆಮಿ ಜೊತೆ ಮಾಡುವಾಗಲೂ ಕೂಡ ನಾವು ಇದೇ ಒಂದು ಥೀಮನ್ನು ಇಟ್ಕೊಂಡಿದ್ದೀವಿ, ಡಿಜಿಟಲ್ ಯುಗದಲ್ಲಿ ನಿಜ ಪತ್ರಕರ್ತರು ಯಾರು.
0: ಬಹಳ ಇಂಪಾರ್ಟೆಂಟ್ ಆದಂಥ ಒಂದು,
1: ಯಾಕೆಂದರೆ ನೈಜ ಪತ್ರಕರ್ತರಿಗೂ ಕಳೆದು ಹೋಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗ ಯಾರೋ ಒಂದು ಯೂಟ್ಯೂಬ್ನಲ್ಲಿ ಒಂದು ಲೋಗೋ ಇಟ್ಕೊಂಡು ಬಂದರೆ ಅವನು ಒಬ್ಬ ಪತ್ರಕರ್ತ ಅಂತೇಳಿ ಬಿಂಬಿಸಿಕೊಳ್ಳುವಂಥ
0: ಹೆಚ್ಚು ಮಾನ್ಯತೆ ಸಿಗ್ತಿರೋ ಇದೆ.
1: ಅದು ನಿಜವಾಗ ವೃತ್ತಿಪರವಾಗಿ ಮಾಡಿದರೆ ನಮ್ದೇನು ತಕರಾರಿಲ್ಲ, ಆದರೆ ಅದನ್ನು ಬೇರೆ ಬೇರೆ ರೂಪಕ್ಕೆ ಬಳಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಗೆ ಆಕ್ಷೇಪಣೆ ಇದೆ, ತಕರಾರಿದೆ. ಆ ಕಾರಣಕ್ಕೋಸ್ಕರ ಈ ಥರದ ಸಂದರ್ಭಗಳಲ್ಲಿ ಒಬ್ಬ ಪತ್ರಕರ್ತನಿಗೆ ಎಥಿಕ್ಸ್ ಮುಖ್ಯ, ವೃತ್ತಿಬದ್ಧತೆ ಭಾಳ ಮುಖ್ಯ. ಅದನ್ನು ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಅದನ್ನು ಧರಿಸ್ಕೊಂಡೇ ಅವನು ಪತ್ರಕರ್ತ ಆಗಬೇಕು.
0: ಹೌದು,
1: ಆ ಕಂಕಣ ಭದ್ರಾಗಿ ಅವನು ಕೆಲಸವನ್ನು ಮಾಡಬೇಕು. ಅದನ್ನು ಯಾವತ್ತು ಅದು ಬಿಡ್ತಾರೆ ಅವನು ಪತ್ರಕರ್ತ ಆಗಿ ಸುದ್ದಿ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಾವು ಈ ವೃತ್ತಿಬದ್ಧತೆಯನ್ನು ಮತ್ತೆ ಮತ್ತೆ ಅವರಿಗೆ ನೆನಪಿಸುವಂಥ, ಮತ್ತೆ ಮತ್ತೆ ಈ ಶಾಣೆ ಹಿಡಿಯೋದು ಅಂತಾರಲ್ಲ, ಗೊತ್ತಲ್ಲ ನಿಮಗೆ, ಕಬ್ಬಿಣ ತುಕ್ಕ ಆದರೆ ಶಾಣೆ ಹಿಡಿದು ಇದು ಮಾಡಿದ ಹಾಗೆ, ಹಾಗಾಗಿ ಆ ಥರದ ಒಂದು ಕ್ರಿಯೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ.
0: ಅಂದರೆ ನೀವು ಹೇಳಿದ್ರೆ ಈಗ ಈ ಪತ್ರಕರ್ತನ ಪಾತ್ರ ಇದೆಯಲ್ಲ, ಇದು ಒಂಥರ ಮಲ್ಟಿಟಾಸ್ಕಿಂಗ್.
1: ಹೌದು,
0: ಯಾಕೆಂದರೆ ಈಗ ಬದಲಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಂತೂ ಅವನಿಗೆ ಎಲ್ಲ ರೀತಿಯಾದಂಥ ತಾಂತ್ರಿಕ ಕೌಶಲ್ಯವೂ ಬೇಕು, ಬುದ್ಧಿಮತ್ತೆಯೂ ಬೇಕು, ಎಲ್ಲದೂ ಬೇಕು.
1: ಹೌದು,
0: ಹಾಗಾಗಿ ಅರಿವು ಮತ್ತು ಆತ್ಮಾವಲೋಕನ ಎರಡೂ ಬೇಕು ಅಂತ ಹೇಳ್ತಾ ಹೇಳ್ತಿದ್ದೀವಿ.
1: ಖಂಡಿತವಾಗಿ ಒಂದು ಭಾಷೆಯನ್ನು ಬಳಕೆ ಮಾಡುವಾಗ ಎಚ್ಚರಿಕೆ ಇರಬೇಕು, ಜವಾಬ್ದಾರಿ ಇರಬೇಕು. ಒಂದು ಭಾಷೆಯನ್ನು ನಾವು ಪತ್ರಿಕೆಯಲ್ಲಿ ಬಳಸಿದ ಮೇಲೆ ಸುದ್ದಿ ಕಟ್ಟಿಕೊಡುವ ಸಂದರ್ಭದಲ್ಲಿ ಯಾವ ಸಮುದಾಯಕ್ಕೆ ಈ ಪದ ಹರಟಾಗುತ್ತೆ ಅಥವಾ ಯಾರ ಹೃದಯಕ್ಕೆ ಹರಟಾಗುತ್ತೆ ಅನ್ನೋ ಒಂದು ಪ್ರಜ್ಞೆ ಇರಬೇಕು. ಹೌದು, ಯಾವ ಸುದ್ದಿಯಲ್ಲಿ ಏನನ್ನು ಸೂಕ್ಷ್ಮತೆಯನ್ನು ಬಳಸಬೇಕು ಅನ್ನೋದು ಭಾಳ ಮುಖ್ಯ. ಯಾವುದೋ ಅತ್ಯಾಚಾರ ಆದಂಥ ಘಟನೆಗಳಲ್ಲಿ ಅವರ ಹೆಸರನ್ನು ಕೂಡ ನಾವು ಬಳಸೋದಿಲ್ಲ ಇಂದಿನಿಂದ. ಹಾಗೆ ಆ ಥರದ್ದೆಲ್ಲವನ್ನೂ ಕೂಡ ನಾವು ಇವತ್ತಿಗೂ ಒಂದು ಕಾಪಿಟ್ಕೊಂಡು ಬಂದು ಆ ವೃತ್ತಿಬದ್ಧತೆಯನ್ನು ಕಾಪಾಡ್ಕೊಂಬಂದಿವಿ. ಯಾವುದೋ ಒಂದು ಸುದ್ದಿ ನಮಗೆ ಭಾಳ ಇಂಪಾರ್ಟೆಂಟು ಸೋರ್ಸಿಗಿದೆ, ಆ ಸುದ್ದಿಯ ಮೂಲ ಯಾವುದು ಅನ್ನೋದನ್ನು ನಾವ್ಯಾರು ಹೇಳಲ್ಲ, ಡಿಸ್ಕ್ಲೋಸ್ ಮಾಡೋದಿಲ್ಲ. ಯಾಕೆಂದ್ರೆ ನಿಮಗೆ ಮತ್ತೆ ಅವನು ಸುದ್ದಿ ನಿಮ್ಗೆ ಹೇಳುವಂಥವನು ನಿಮ್ಮನ್ನು ನಂಬೋದಿಲ್ಲ. ಹಾಗಾಗಿ ಹೌದು, ಸಂಪರ್ಕ ಬಹಳ ಮುಖ್ಯ, ವಿಶ್ವಾಸ ಬಹಳ ಮುಖ್ಯ. ವಿಶ್ವಾಸಾರ್ಹತೆ ಇದೆಯಲ್ಲ, ಪತ್ರಕರ್ತರು ಈಗ ರಾಶಿ ರಾಶಿ ಪತ್ರಕರ್ತರು ಸಿಗ್ಬೋದು, ಆದರೆ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರು ಬಹಳ ಮುಖ್ಯ. ವಿಶ್ವಾಸಾರ್ಹತೆ ಉಳ್ಳ ಪತ್ರಿಕೋದ್ಯಮನು ಕೂಡ ಈ ಬಹಳ ಮುಖ್ಯ. ಹಾಗಾಗಿ ಇವೆರಡೂ ಕೂಡ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KEWJ ಅತ್ಯಂತ ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ, ಶ್ರಮವನ್ನು ಹಾಕ್ತಾ ಇದೆ.
0: ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಾ ಸರ್?
1: ವಿಶೇಷವಾಗಿ ಆಕಾಶವಾಣಿ ಅಂದರೆ ಅದೊಂದು ವಿಶ್ವಾಸಾರ್ಹತೆ ಉಳ್ಳ ಸುದ್ದಿ ಮೂಲ ಅನ್ನೋದು, ಸುದ್ದಿ ಸಂಸ್ಥೆ ಅನ್ನೋದು ಇವತ್ತಿಗೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಭಾವನೆಯಲ್ಲಿ ಇದೆ. ಆ ವಿಶ್ವಾಸಾರ್ಹತೆಯನ್ನು ಇವತ್ತಿಗೂ ಉಳಿಸ್ಕೊಂಬಂದಿದೆಯಲ್ಲ, ಅದಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಆಕಾಶವಾಣಿ ನಮಗೆ, ಆಕಾಶವಾಣಿ ಕೂಡ ನಮ್ಮ ಈ ಪತ್ರಿಕೋದ್ಯಮ ಮಾಧ್ಯಮ ಸಮೂಹ ಮಾಧ್ಯಮಗಳಲ್ಲಿ ನೀವು ಕೂಡ ಒಬ್ಬರು, ನಮಗೆ ನೀವು ವರ್ತಾದವರಲ್ಲ. ಹಾಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ನೀವು ನಮ್ಮ ಒಡನಾಡಿಗಳೇ. ನಾವು ಯಾವಾಗಲೂ ಕೂಡ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, TV ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ಇದ್ರ ಎಲ್ಲರಿಗೂ ಒಟ್ಟಾಗಿ ನಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರತಿ ವರ್ಷ ನಮ್ಮದು ರಾಜ್ಯ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಒಬ್ಬರು ಆಕಾಶವಾಣಿಯಲ್ಲಿ ಕೆಲಸ ಮಾಡೋದವರಿಗೆ ಅವಾರ್ಡ್ ಕೊಡ್ತೀವಿ ನಾವು ಒಬ್ಬರಿಗೆ.
0: ಭಾಳ ವಿಶೇಷ
1: ಅದು, ಒಬ್ಬರಿಗೆ ಮೀಸಲಿಟ್ಟಿದ್ವಿ. ನಿಮ್ಮಲ್ಲಿ ಲಾಸ್ಟ್ ಟೈಮ್ ನಿರ್ಮಲ ಎಲಿಗಾರಿಗೂ ಕೊಟ್ಟಿದ್ವಿ, ವಸಂತ್ ಕುಮಾರ್ ಪೆರ್ಲಾ ಅವ್ರಿಗೂ ಕೊಟ್ಟಿದ್ವಿ. ಈ ಥರ ಅಂದರೆ ನಮ್ಮವರು ಅಂತ ನಮ್ಮ ಸುದ್ದಿ ಮನೆ ಕನೆಕ್ಟ್ ಆಗ್ತಾರೆ ಅವರು ಅನ್ನೋದು. ಆ ಕಾರಣಕ್ಕಾಗಿ ಆ ಕೆಲಸವನ್ನು ನಿರಂತರ ಮಾಡ್ಕೊಂಡು ಬಂದಿದ್ವಿ. ವಿಶೇಷವಾಗಿ ಆಕಾಶವಾಣಿ ಬಗ್ಗೆ ಎಲ್ರಿಗೆ, ನಾನು ನಾಗಮಣಿ ಹೆಸರಾವ್ ಅವರ ಮನೆಗೆ ಹೋಗಿ ಮನೆ ಅಂಗಳದಲ್ಲಿ KEWJ ಅನ್ನೋಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಹಾನರ್ ಮಾಡಿ ಬಂದಿವೆ ಅವತ್ತು. ಅದು ತುಂಬ ನೆನಪು ಮಾಡ್ಕೊಂಡ್ರು ಅವರು, ಮೇಡಮ್ ನನ್ನ ಎಲ್ಲ ಭಾಳ ಜನ ಮರ್ತಿದ್ದಾರೆ, ನನ್ನ ಮನೆಗೆ ನೀವು ಬಂದಿದ್ದೀರಲ್ಲ ಒಂದು ಸಂಘ ಅಂತೇಳಿ. ಆಕಾಶವಾಣಿಯಲ್ಲಿ ಆ ಕಾಲಘಟ್ಟದಲ್ಲಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗಮಣಿ ಹೆಸರಾವ್ ಅಂದರೆ ಆ ಶಬ್ದ ಕೇಳೋಕ್ಕೆ ಮಜ ಭಾಳ ಖುಷಿ ಪಡ್ತಾ ಇದ್ದಂಥ ಕಾಲಘಟ್ಟ. ಹೀಗೆ ಎಲ್ಲ ನೆನಪುಗಳು ಯಾಕಿದ್ದಾವೆ ಅಂದರೆ ಆ ವಿಶ್ವಾಸಾರ್ಹತೆ ಉಳಿಸ್ಕೊಂಡು ಬಂದಿದ್ದಾರೆ ಅವರು, ಆ ಎತ್ತರಕ್ಕೆ ಅದನ್ನು ನಡ್ಕೊಂಡು ಬಂದಿದ್ದಾರೆ ಅವ್ರ ನಡವಳಿಕೆಯಲ್ಲಿ. ಹಾಗಾಗಿ ಈ ಥರ ವಿಶ್ವಾಸಾರ್ಹತೆ ಮುಂದೆಯೂ ಕೂಡ ಆಕಾಶವಾಣಿಯಲ್ಲಿ ಒಂದು ಸಮೂಹ ಸಂಸ್ಥೆ ಸಂಸ್ಥೆಯಾಗಿ ಇದ್ದರೆ ನಮಗೂ ಸಂತೋಷ, ನಿಮಗೂ ಮೆರಗು ಮತ್ತು ಬೆರಗು.
0: ಭಾಳ ಸಂತೋಷ ಸರ್. ಆಕಾಶವಾಣಿಯ ಕುರಿತು ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ಮತ್ತು ಇದು ಹೃದಯದಿಂದ ಬಂದಿರುವಂಥ ಮಾತುಗಳು,
1: ಹಾಗಾಗಿ
0: ಅದು ನಿಜವಾಗಿ ನಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ.
1: ಖಂಡಿತವಾಗಿ ನಾವು ಯಾವುದೋ ಚುನಾವಣೆ ರಿಸಲ್ಟ್ ನಮ್ಮ ಅರ್ಜೆಂಟಿಗೆ ನಾವು ಹಾಕ್ಬಿಡ್ತೀವಿ, ಆದರೆ ಆಕಾಶವಾಣಿಯಲ್ಲಿ ಆಗಲ್ಲ. ಅಲ್ಲಿ ಬಂತು ಅಂದರೆ ನಿಜವಾಗೂ ಸೋತಾರ ಗೆದ್ದವರು ಅಂತ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕಾತಾ ಇದ್ದಂಥ ಕಾಲಘಟ್ಟವನ್ನು ನಾವು ನೋಡಿದ್ದೇವೆ. ಹಾಗಾಗಿ ಆಕಾಶವಾಣಿ ಮೋಸ್ಟ್ ಇಂಪಾರ್ಟೆಂಟ್.
0: ಪತ್ರಕರ್ತರ ಹುಡುಕಾಟದಲ್ಲಿ ನಿಜವಾದ ಅರ್ಥದಲ್ಲಿ ಆಕಾಶವಾಣಿ ಮೇರುಸ್ಥಾನದಲ್ಲಿ ನಿಲ್ಲುತ್ತೆ,
1: ಖಂಡಿತವಾಗಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ.
0: ಬಹಳ ಸಂತೋಷ ಸರ್. ನೀವು ಹೇಳಿದ್ರಿ ಅರಿವು ಆತ್ಮಾವಲೋಕನ ಈ ಸಂದರ್ಭದಲ್ಲಿ ಆಗಬೇಕು, ಅದಕ್ಕೋಸ್ಕರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳು ಆಲೋಚನೆಯ ಆಯೋಜನೆ ಆಗುತ್ತೆ ಅನ್ನುವಂಥ ಮಾತುಗಳು.
1: ಹೌದೌದು,
0: ಭಾಳ ಸಂತೋಷ ಸರ್. ನಿಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಆಕಾಶವಾಣಿ ಮತ್ತು ಬೇರೆ ಪ್ರಸಾರ ಭಾರತೀಯ ಅಂಗ ಸಂಸ್ಥೆಗಳು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತವೆ ಅನ್ನುವಂಥ ಸದಾಶಯ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಅರ್ಥಪೂರ್ಣವಾಗಿ ನಡೆಯಲಿ ಮತ್ತು ಇದು ಸಾರ್ಥಕವಾಗಲಿ ಅನ್ನುವಂಥದ್ದು ನಮ್ಮ ಸದಾಶಯ. ಬಹಳ ಸಂತೋಷ ಸರ್. ಇದುವರೆಗೆ ನೀವು ಆಕಾಶವಾಣಿಗೆ ಬಂದು ನಿಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಯಾವ್ಯಾವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಹೇಗೆ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರ್ತೇನೆ. ಯಾಕೆಂದರೆ ಪತ್ರಿಕಾ ದಿನಾಚರಣೆ ಅಂದರೆ ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ಆಗುವಾಗ ತಾಲೂಕಿನಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಹೋಬಳಿ ಹೆಡ್ ಕ್ವಾರ್ಟರ್ಲಿರೋದು, ಈ ಥರ ಎಲ್ಲ ಪತ್ರಕರ್ತರು ಒಂದೆಡೆ ಸೇರುವಂಥ ಒಂದು ಸಂಭ್ರಮದ ದಿನ ಅದು. ಹಾಗಾಗಿ ನಮ್ಮದೇ ವೃತ್ತಿಯನ್ನು ಸಂಭ್ರಮಿಸುವ ದಿನ ಅದು. ಅವತ್ತೇ ಡಾಕ್ಟರ್ಸ್ ಡೇ ಕೂಡ ಇದೆ, ಹಾಗಾಗಿ ಭಾಳ ವಿಶೇಷ.
0: ಪತ್ರಕರ್ತರು ಸಮಾಜಕ್ಕೆ ವೈದ್ಯರಿದ್ದ.
1: ಹೌದು, ದೇಹಕ್ಕೆ ಅವರು ಡಾಕ್ಟರ್ ಇರ್ಬೋದು, ಸಮಾಜಕ್ಕೆ ವೈದ್ಯರು ಪತ್ರಕರ್ತರೇ. ಇವತ್ತಿಗೂ ಕೂಡ ಅದು ಪ್ರಚಲಿತವಾದ ಮಾತು. ಪತ್ರಿಕೋದ್ಯಮದಲ್ಲಿ ಇರುವಂಥ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡುವಂಥ ಸುದ್ದಿ ಮನೆಯಲ್ಲಿರುವಂಥ ಎಲ್ಲ ಪತ್ರ

0: ಕರ್ತರಿಗೆ ನಾನು ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಗಳ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.
1: ನಮಸ್ಕಾರ ಸರ್. ಇಷ್ಟ ಹೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜೊತೆಯಾಗಿದ್ದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಅವರನ್ನು ಸಂದರ್ಶಿಸಿದವರು ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಎ ಎಸ್ ಶಂಕರನಾರಾಯಣ ಅವರು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಂಯಾಸಿಕಲ್ಲಿ ಯೋಜಿಸಿದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 5:14. ಇದು ಕನ್ನಡ ಕಾಮನಬಿಲ್ಲು. ನಾನ್ ಸ್ಟಾಪ್ ಸಂಜೆಯಲ್ಲಿ ಮುದ್ದಾದ ಮೆಲೋಡಿಯಸ್ ಹಾಡುಗಳನ್ನು ಕೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕಲಿ ಆರಿಸೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಾವು ಬದಲಾವಣೆ ಜಗದ ನಿಯಮ ಬದಲಾಗ್ತಾ ಇರಬೇಕು ಅಂತೆಲ್ಲ ಮಾತಾಡ್ತೀವಿ, ಆದರೆ ಬದಲಾವಣೆ ಜೊತೆ ಜೊತೆಗೇನೆ ನಾವೆಷ್ಟು ದೊಡ್ಡವರಾಗ್ತೀವಿ, ನಾವೆಷ್ಟು ತಿಳ್ಕೊಳ್ತೀವಿ, ನಾವೆಷ್ಟು ಮೆಚೂರ್ ಆಗ್ತೀವಿ, ನಾವೆಷ್ಟು ಪ್ರೌಡರ್ ಆಗ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೌದಾ, ನಾವು ನಿಜವಾಗ್ಲೂ ಬದಲಾವಣೆ ಜೊತೆ ಜೊತೆಗೆ ನಮ್ಮನ್ನು ನಾವು ಅರ್ಥಕೊಳ್ತೀವ, ನಾವು ಪ್ರೌಡರ್ ಆಗ್ತೀವ? ಇದೇ ವಿಷಯ ಒಂದಷ್ಟು ಮಾತುಕತೆ ನಿಮ್ಮ ಜೊತೆಯಲ್ಲಿ. ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ 5:44. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಪ್ರೌಢರಾಗ್ತೀವಿ ಅಂತ ಹೇಳ್ತೀವಿ, ಆದರೆ ಬದಲಾವಣೆಯೇ ಪ್ರೌಢತೆ ಅಂತ ಅನ್ಕೊಳ್ತೀವಿ. ಈ ಪ್ರೌಢರಾಗೋದು ಅಂದರೆ ಬುದ್ಧಿಯಲ್ಲಿ ನಾವು ದೊಡ್ಡವರಾಗೋದು ಅಂತ ಇರುತ್ತಲ್ಲ, ಅದಕ್ಕೆ ಶಾರ್ಟ್ಕಟ್ಗಳು ಖಂಡಿತವಾಗ್ಲೂ ಇರಲ್ಲ. ಜ್ಞಾನ ಅನುಭವ ಹೆಚ್ಚಾಗ್ಲಷ್ಟೇ ನಾವು ಪ್ರೌಢತೆಯಿಂದ ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವ್ರನ್ನ ಅವಲಂಬಿಸದೆ ನಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಾವೇ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋದೇ ಪ್ರೌಢ ವ್ಯಕ್ತಿತ್ವ. ಹಾಗಾದರೆ ಈ ಪ್ರೌಢ ವ್ಯಕ್ತಿತ್ವ ನನಗಿದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3. ಸಮಯ 5:45.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯ ದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು ಜೂನ್ 8, 1902. ಅವರು ಅಗಲಿದ್ದು ಕೂಡ ಜೂನ್ 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
1: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ, ಅವರ ಜೊತೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರೇ ಮಾಡಿದ ಒಂದು ಪದ್ಯ, ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆ ಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9, 10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು, ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಪದ್ಯ ಬರೆದೆ.
2: ಹೌದು.
1: ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಶುರು ಇನ್ನೊಂದು ಪದ್ಯ ಬರೆದೆ. ಇದು ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದುಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರೂ ಭಾಷಣ ಮಾಡಬೇಕು, ಅದು ಇದೆ, ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ. ಒಬ್ಬರಿಗೆ ನಾನೆಲ್ಲ ಓದ್ತಾ ಇದ್ದೆ, ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು. 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದ್ದೆ.
2: ಅದರ
1: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ನೇ 24ನೇ ಇಸ್ವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಇಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ. ಆ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು. ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿ, ನಾನು ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ ಹಾಗೆ. ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವ್ರು ನೋಡಿ ಏನೋ ಯಾರು ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ಅನ್ನಕ್ಕೆ ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್.

0: ನಾನು ಶ್ರೀರಾಮ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು, ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ. ಅಭಿಮಾನ ಉಕ್ಕಿ ಹೋಯ್ತು ಅಂತ ಹೇಳಿದ್ರು ಒಪ್ಪಿಕೊಂಡ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ,

ವ್ಯಾಪಾರಸ್ಯ ಸುಗಮತಾಂ ಪ್ರವರ್ಧಯಿತುಂ ಪರಿಷ್ಕಾರ ಸೂಚನಾ ತಂತ್ರಂ ಪ್ರವರ್ತಯತಿ ಎಸ್ಐಆರ್ ಇತಿ ಸ್ವಸ್ತನಾತ್ ದೆಹಲ್ಯಾಂ ಸಮಾರಪ್ಸ್ಯತೆ ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತೀಯ ಕ್ರೀಡಕಃ ಕಿದಂಬಿ ಶ್ರೀಕಾಂತಃ ಯುಎಸ್ ಓಪನ್ ಕ್ರೀಡಾಯಾಂ ಪುರುಷ ಏಕಲ ಸ್ಪರ್ಧಾಯಾಂ ರಜತ ಪದಕಂ ವಿಜಿತವಾನ್. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ನವದಿಲ್ಯಾಂ ರಾಷ್ಟ್ರಪತಿ ಭವನೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರ ತಮ ವರ್ಷಸ್ಯ ದ್ವಿತೀಯ ರಕ್ಷಾ ಅಲಂಕರಣ ಸಮಾರೋಹೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವರ್ಯ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಶೌರ್ಯ ಪುರಸ್ಕಾರಾಃ ರಕ್ಷಾ ಸೈನ್ಯ ಬಲಾನಾಂ ಕೇಂದ್ರೀಯ ಸಶಸ್ತ್ರ ಆರಕ್ಷಕ ಬಲಾನಾಂ ರಾಜ್ಯ ಕೇಂದ್ರ ಶಾಸಿತ ಆರಕ್ಷಕಾಣಾಂ ಕಾರ್ಮಿಕಾಣಾಂ ಚ ಕೃತೆ ಪ್ರದೀಯಂತೆ. ಇತಿ ಪುರಸ್ಕಾರಾಃ ಸಶಸ್ತ್ರ ಬಲಾನಾಂ ಕೇಂದ್ರೀಯ ಸಶಸ್ತ್ರ ಆರಕ್ಷಿ ಬಲಾನಾಂ ಅನ್ಯ ಸುರಕ್ಷಾ ಅಭಿಕರಣಾನಾಂ ಚ ಕಾರ್ಮಿಕಾಣಾಂ ಅಸಾಧಾರಣ ಶೌರ್ಯ ಕಾರ್ಯಾನ್ ಉದ್ದಿಶ್ಯ ಪ್ರದೀಯಂತೆ. ಏರ್ ಮಾರ್ಷಲ್ ತರುಣ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವಾರ್ಷಣೇಯಃ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೇಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬಿಂದರ್ ಸಿಂಗ್ ಬಂದ್ರಾ, ಲೆಫ್ಟಿನೆಂಟ್ ಜನರಲ್ ಮೊಹೇಂದರ್ ಪಾಲ್ ಸಿಂಹ ಚ ಅತಿ ವಿಶಿಷ್ಟ ಸೇವಾ ಪದಕಂ ಪ್ರಾಪ್ತವಂತಃ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ರಕ್ಷಾಮಂತ್ರಿ ರಾಜನಾಥ್ ಸಿಂಹ, ಅನ್ಯ ಕೇಂದ್ರೀಯ ಮಂತ್ರಿಣ, ಸಶಸ್ತ್ರ ಸೇನಾಯಾಃ ವರಿಷ್ಠಾಃ ಅಧಿಕಾರಿಣಃ ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. ರಾಷ್ಟ್ರಪತಿ ಮುರ್ಮು ವರ್ಯ ಇತಃ ಪೂರ್ವಂ ಅಸ್ಮಿನ್ ಮಾಸೆ ಅಷ್ಟ ದಿನಾಂಕೆ ರಾಷ್ಟ್ರಪತಿ ಭವನೆ ರಕ್ಷಾ ಅಲಂಕರಣ ಸಮಾರೋಹೆ ಪ್ರಥಮ ಚರಣಸ್ಯ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಆಫ್ರಿಕಾ ದೇಶಸ್ಯ ಯಾತ್ರಾಯಾಃ ತೃತೀಯ ದಿನೆ ಸೆಷೆಲ್ಸ್ ದೇಶಸ್ಯ ವಿಕ್ಟೋರಿಯಾ ನಗರಸ್ಥಸ್ಯ ನವಶಕ್ತಿ ವಿನಯಗರ್ ದೇವಾಲಯಂ ಗತ್ವಾ ಪ್ರಾರ್ಥನಾಂ ಕೃತವಾನ್. ಸಹ ತತ್ರ ಭಾರತೀಯ ಪ್ರವಾಸಿಭಿಃ ಅಪಿ ಮಿಲಿತವಾನ್. ಪಶ್ಚಾತ್ ಅದ್ಯ ಪೀಸ್ ಪಾರ್ಕ್ ಇತ್ಯತ್ರ ಸ್ಥಿತಾಯಾಃ ಮಹಾತ್ಮಾ ಗಾಂಧಿನಃ ಪ್ರತಿಮಾಯಾಃ ಉಪರಿ ಪುಷ್ಪಾಂಜಲಿಮಪಿ ಅರ್ಪಿತವಾನ್. ಪ್ರಧಾನಮಂತ್ರಿ ಸೆಷೆಲ್ಸ್ ದೇಶಸ್ಯ ತ್ರಿದಿವಸೀಯಂ ಸಫಲಂ ಭ್ರಮಣಂ ಸಮಾಪ್ಯ ಭಾರತಂ ಪ್ರತಿ ಪ್ರಸ್ಥಿತವಾನ್. ಇತಃ ಪೂರ್ವಂಚ ಪ್ರಧಾನಮಂತ್ರಿ ಮೋದಿ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸಮಾರೋಹೆ ಭಾಗಂ ಅಗೃಹ್ಣಾತ್. ಯತ್ರ ದೇಶಸ್ಯ ಸ್ವತಂತ್ರತಾಯಾಃ ಪಂಚಾಶತ್ ವರ್ಷ ಪೂರ್ತಿ ಸಮಾರೋಹ ಆಯೋಜಿತಃ ಆಸೀತ್. ಶ್ರೀಮೋದಿ ಸಮ್ಮಾನನೀಯ ಅತಿಥಿ ರೂಪೇಣ ಉತ್ಸವೇ ಭಾಗಂ ಅಗೃಹ್ಣಾತ್. ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತಿನಾ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ವರ್ಯಸ್ಯ ಆಮಂತ್ರಣೆ ಆಯೋಜಿತೇಸ್ಮಿನ್ ಭ್ರಮಣೆ ದ್ವಯೋಃ ನೇತ್ರೋಃ ಮಧ್ಯೆ ಸ್ವಾಸ್ಥ್ಯ ಸೇವಾ, ಶಿಕ್ಷಾ, ಕ್ಷಮತಾ ನಿರ್ಮಾಣಂ, ಸಮುದ್ರೀಯ ಸುರಕ್ಷಾ, ರಕ್ಷಾ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಾದಿಷು ವಿಷಯೇಷು ವಿಸ್ತೃತರೂಪೇಣ ವಾರ್ತಾಲಾಪಃ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ತಸ್ಯ ಸೆಷೆಲ್ಸ್ ದೇಶಸ್ಯ ಯಾತ್ರಾ ಮಹತ್ವಪೂರ್ಣೈಃ ಪರಿಣಾಮೈಃ ಪೂರಿತಂ ಅಸ್ತಿ, ಯೇನ ಭಾರತ ಸೆಷೆಲ್ಸ್ ದೇಶಯೋಃ ಮೈತ್ರಿ ಪ್ರವರ್ಧಿತಾ ಭವಿಷ್ಯತಿ. ಸಾಮಾಜಿಕಾಂತರ್ಜಾಲೀಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ವಿಗತ ಪಂಚದಶ ವರ್ಷೇಷು ಉಭಯೋಃ ದೇಶಯೋಃ ಮಧ್ಯೆ ಸಂಬಂಧಃ ಸುದೃಢ ವಿಶ್ವಾಸೇನ ಸಂಯುಕ್ತ ಪ್ರಗತಿನಾ ಚ ಚಿಹ್ನಿತಃ ಅಸ್ತಿ. ಯದಾತು ಆಗಾಮಿ ಪಂಚಾಶತ್ ವರ್ಷಾಣಿ ನವಾನ್ವೇಷಣೇನ ಸುಸ್ಥಿರತಯಾ ಸಂಯುಕ್ತ ಸಮೃದ್ಧ್ಯಾ ಚ ನಿರ್ಧಾರಿತಾಃ ಭವಿಷ್ಯಂತಿ. ಸಹ ಸೆಷೆಲ್ಸ್ ದೇಶಸ್ಯ ಸ್ವಾತಂತ್ರ್ಯಸ್ಯ ಪಂಚಾಶತ್ತಮೇ ವರ್ಷೆ ಆಚರ್ಯಮಾಣಸ್ಯ ರಾಷ್ಟ್ರೀಯ ದಿವಸಸ್ಯ ಸಮಾರೋಹೆ ಭಾಗಗ್ರಹಣಾಯ ಹರ್ಷಂ ಪ್ರಕಟಿತವಾನ್. ಶ್ರೀಮೋದಿ ಸೆಷೆಲ್ಸ್ ದೇಶಸ್ಯ ರಾಷ್ಟ್ರಪತ್ಯೆ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯಸ್ಮೈ ಸೆಷೆಲ್ಸ್ ದೇಶಸ್ಯ ಸರ್ವಕಾರಾಯ ಜನಾನಾಂ ಚ ಸ್ನೇಹಾಯ ಧನ್ಯವಾದಂ ಅದದಾತ್. ಗೃಹಮಂತ್ರಿಣಃ ಅಮಿತ ಸಾಹಸ್ಯೋಪಸ್ಥಿತೌ ಅದ್ಯ ನವದೆಹಲ್ಯಾಂ ಹರಿಯಾಣ ರಾಜಸ್ಥಾನಯೋಃ ಸರ್ವಕಾರಯೋಃ ಯಮುನಾ ಜಲ ಪರಿಯೋಜನಾಯಾಃ ನಿರ್ಮಾಣಾಯ ಕಾರ್ಯಾನ್ವಯನಾಯ ಚ ಸಂಧಿಪತ್ರೇಷು ಹಸ್ತಾಕ್ಷರಾಣಿ ಜಾತಾನಿ. ಅವಸರೇಸ್ಮಿನ್ ಭಾಷಮಾಣಃ ಶ್ರೀಶಾಹಃ ಅವದತ್ ಯತ್ ಅನಯಾ ಸಂಧ್ಯಾ ಹರಿಯಾಣ ರಾಜಸ್ಥಾನಯೋಃ ಜನಾನಾಂ ಪ್ರಾಯಃ ದಶಕತ್ರಯ ಪುರಾತನ ಜಲ ಸಂಬಂಧ ಸಮಸ್ಯಾ ಸಮಾಪಿತಾ ಅಸ್ತಿ. ಸಹ ಅವದತ್ ಯತ್ ಏಷಾ ಸಹಮತಿಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ರದತ್ತಸ್ಯ ಸಮಾಧಾನ ಮಂತ್ರಸ್ಯ ಉತ್ಕೃಷ್ಟಂ ಉದಾಹರಣಂ ಅಸ್ತೀತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸೇನ ಪ್ರಾಪ್ತಾನಾಂ ದಾನಾನಾಂ ಕಥಿತ ವಿತ್ತೀಯ ಅನಿಯಮಿತತಾನಾಂ ವಿಷಯೆ ನ್ಯಾಯಾಲಯಸ್ಯ ನಿರೀಕ್ಷಣೇನ ಅನ್ವೇಷಣಂ ತಥಾ ಫಾರೆನ್ಸಿಕ್ ಲೇಖಾ ಪರೀಕ್ಷಣಂಚ ಯಾಚ್ಯಮಾನಸ್ಯ

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?

0: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನಸ್ಸುಗಳ ಮಾತು ಕೇಳ್ತಾ ಇದ್ದೀರಾ? ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಮನಸ್ಸುಗಳ ಮಾತು. ನಾನು ಆರ್ಜೆ ಹರ್ಷತಾ ವೇಣುಗೋಪಾಲ್ ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿರ್ತೀನಿ. ಪಿಸುಮಾತು. ಪಿಸುಮಾತು ಅಂದ್ರೆ ಕೇವಲ ಸಣ್ಣ ಧ್ವನಿಯಲ್ಲಿ ಮಾತನಾಡೋದಲ್ಲ, ಅದು ಇಬ್ಬರು ಪ್ರೇಮಿಗಳ ನಡುವೆ ಇರುವಂತಹ ಆಳವಾದ ಆತ್ಮೀಯತೆಯ ಸಂಕೇತ. ಸಾಮಾನ್ಯ ಸಂಭಾಷಣೆಯಲ್ಲಿ ನಾವು ಆಲೋಚನೆಗಳನ್ನ, ದಿನನಿತ್ಯದ ವಿಷಯಗಳನ್ನ ಹಂಚಿಕೊಳ್ತೀವಿ. ಅಲ್ಲಿ ಶಬ್ದ ಮತ್ತು ಪದಗಳೇ ಮುಖ್ಯ ಆಗ್ತಾ ಇರುತ್ತೆ. ಆದ್ರೆ ಪಿಸುಮಾತಿನಲ್ಲಿ ಶಬ್ದಗಳಿಗಿಂತ ಹೆಚ್ಚಾಗಿ ಭಾವನೆಗಳು ಮತ್ತು ಉಸಿರಾಟದ ಧ್ವನಿ ಅಡಗಿರುತ್ತೆ. ಇದು ಕೇವಲ ಕಿವಿಗೆ ಕೇಳಿಸುವ ಮಾತಲ್ಲ, ನೇರವಾಗಿ ಹೃದಯಕ್ಕೆ ಮುಟ್ಟುವಂತಹ ಅನುಭೂತಿ. ಇಬ್ಬರು ವ್ಯಕ್ತಿಗಳು ಪರಸ್ಪರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಹತ್ತಿರವಿದ್ದಾಗ ಮಾತ್ರ ಪಿಸುಮಾತು ಸಾಧ್ಯ ಆಗುತ್ತೆ. ಜಗತ್ತಿನ ಎಲ್ಲ ಗದ್ದಲಗಳನ್ನು ಮರೆತು ಕೇವಲ ನಾವಿಬ್ಬರೇ ಅನ್ನುವ ಅದ್ಭುತ ಲೋಕವನ್ನು ಸೃಷ್ಟಿಸುವ ಶಕ್ತಿ ಈ ಪಿಸುಮಾತಿಗೆ ಇದೆ.

ಸಾಮಾನ್ಯ ಸಂಭಾಷಣೆಗೆ ಇಬ್ಬರ ನಡುವೆ ಸ್ವಲ್ಪ ಅಂತರವಿದ್ದರೂ ಸಾಕು, ಪರಸ್ಪರ ಧ್ವನಿ ಕೇಳಿಸಿದರೆ ಮುಗಿತು. ಆದರೆ ಪಿಸುಮಾತಿನ ಸೌಂದರ್ಯ ಇರುವುದೇ ಅದರ ಸಾಮೀಪ್ಯದಲ್ಲಿ. ಅದು ಇಬ್ಬರ ನಡುವಿನ ದೈಹಿಕ ಮತ್ತು ಭಾವನಾತ್ಮಕ ಅಂತರವನ್ನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡುತ್ತೆ. ಈ ಪಿಸುಮಾತು ಕೇವಲ ಪದಗಳನ್ನಷ್ಟೇ ಅಲ್ಲ, ಆ ಪದಗಳ ಹಿಂದಿರುವ ಪ್ರೇಮಿಯ ನಿಶ್ಶಬ್ದ ಪ್ರೀತಿಯನ್ನು, ನಡುಕವನ್ನು ಮತ್ತು ತೀವ್ರತೆಯನ್ನ ಎದುರಿರುವವರಿಗೆ ದಾಟಿಸುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಾಮಾನ್ಯ ಮಾತುಗಳನ್ನ ಯಾರು ಬೇಕಾದ್ರೂ ಕೇಳಿಸ್ಕೊಳ್ಬಹುದು, ಅದರಲ್ಲಿ ಯಾವುದೇ ರಹಸ್ಯ ಇರೋದಿಲ್ಲ. ಆದರೆ ಪಿಸುಮಾತು ಅನ್ನೋದು ಇಬ್ಬರು ಪ್ರೇಮಿಗಳು ಮಾತ್ರ ಪ್ರವೇಶಿಸಬಹುದಾದ ಒಂದು ರಹಸ್ಯ ಕೋಣೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ

0: ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
5: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಅನ್ನೋ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ಹಣವಿದೆ. ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶ.

ಎಷ್ಟೋ ಸಲ ನಾನು ಖುಷಿಯಿಂದ ಇರಕ್ಕೆ ಆಗಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಿರುತ್ತೆ. ಆದರೆ ಯಾಕೆ ಖುಷಿಯಿಂದ ಇರಲ್ಲ ಅಂದರೆ, ನಗ್ನಗ್ತಾ ಇರಬೇಕು ಅಂದರೆ ನಾವಿವಾಗ ಹೇಗಿದ್ರೋ ಅದನ್ನು ಮನಃಪೂರ್ವಕವಾಗಿ ನಾವು ಒಪ್ಕೊಳ್ಳೇಬೇಕು. ನಾನು ಹಾಗಿದ್ರೆ ಚೆನ್ನಾಗಿರ್ತಿತ್ತು, ಹಿಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೊರಗ್ತಾ ಕೂತ್ರೆ ಖಂಡಿತವಾಗ್ಲೂ ಈಗಿರೋ ಜೀವನ ಅಂತೂ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಯಾವತ್ತು ಯಾರು ಜಾದು ಮಾಡಿ ನಮ್ಮಲ್ಲಿ ಖುಷಿನ ತಂದ್ಕೊಡಲ್ಲ, ಸಂತೋಷನ ತಂದ್ಕೊಡಲ್ಲ. ವಾಸ್ತವ ಏನಿದೆ ಅದನ್ನ ಅರ್ಥಕೊಂಡು ಅದರ ಜೊತೆಯಲ್ಲಿ ಜೊತೆಯಲ್ಲೇ ನಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಸಮಯ 7:01, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

7:15 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಜೀವನದ ಪ್ರತಿ ಕ್ಷಣನೂ ಖುಷಿ ಕ್ಷಣ, ಸಂತೋಷದ ಕ್ಷಣನೇ ಆಗಿರುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗಿರೋದು ನಮ್ಮ ಕೆಲಸ ಆಗಿರುತ್ತೆ ಅಷ್ಟೇ.

ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಬದುಕೋದು ಖುಷಿ ಅನ್ಸುತ್ತೆ. ಅದನ್ನ ನಾವ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಬಿಟ್ಟಿರುತ್ತೆ. ನಮ್ಗೆ ಖುಷಿ ನೀಡೋ ದಾರಿನ ನಾವೇ ಆಯ್ದುಕೊಳ್ಬೇಕು. ನಾನು ಇವತ್ತು ಯಾವೆಲ್ಲ ಕ್ಷಣಗಳನ್ನ ಖುಷಿಯಿಂದ ಕಳಿಬಹುದಾಗಿತ್ತು, ನನ್ನ ಖುಷಿ, ನನ್ನ ಸಂತೋಷ, ನನ್ನ ನೆಮ್ಮದಿ ನಾನು ಹೇಗೆ ಹಾಳು ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಪ್ರತಿದಿನ ಒಂದು ಸಣ್ಣ ಆತ್ಮಾವಲೋಕನ ಮಾಡಿಕೊಂಡ್ರೆ ಮುಂದೆ ಈ ಥರ ತಪ್ಪಾಗದಂತೆ ನೋಡ್ಕೊಳ್ಬಹುದು ಅಲ್ವಾ? ಯೋಚನೆ ಮಾಡಿ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 7:26 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸನ್ಸೆಟ್ ಸುರಭಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮಧುರವಾದ ಗೀತೆಗಳ ಜೊತೆ ಜೊತೆಗೆ ಒಂದಿಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಲಿ ನಾನು ಮಾಧುಜಯಿತ್ರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ, ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಿದರು.

0: ಸೇರಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಗ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ

ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮೋಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಫತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ, ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಕಳೆದು ಹೋದ ಬಾಲ್ಯದ ದಿನಗಳನ್ನ ನೆನಪಿಸಿಕೊಂಡರೆ ಎದೆಯಾಳದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದೊಂದು ಮೌನ, ಕಣ್ಣಿನ ಕೊನೆಯಲ್ಲಿ ಒಂದು ಹನಿ ನೀರು, ಮುಖದಲ್ಲಿ ಒಂದು ಮಂದಹಾಸ. ಇವತ್ತು ನಾವು ತಂತ್ರಜ್ಞಾನದ ಜಗತ್ತಿನಲ್ಲಿ ದೊಡ್ಡ ಬಿಸ್ನೆಸ್ ಡೆಡ್ ಲೈನ್ಸ್ ಜವಾಬ್ದಾರಿಗಳ ಮಧ್ಯೆ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಆ ಬಾಲ್ಯದ ನಿಷ್ಕಲ್ಮಶ ನೆಮ್ಮದಿಯನ್ನ ಯಾವ ಐಷಾರಾಮಿ ಬದುಕು ತಂದುಕೊಡೋದಕ್ಕೆ ಸಾಧ್ಯವಿಲ್ಲ. ಕಳೆದು ಹೋದ ಆ ಸುಂದರ ದಿನಗಳ ಒಂದು ಸಣ್ಣ ಕೊಲಾಜ್ ಇವತ್ತಿನ ಒಲವಿನ ಆಲಾಪದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಒಂದು ರೂಪಾಯಿ ಕೈಗೆ ಸಿಕ್ಕರೆ ಸಾಕು, ಜಗತ್ತನ್ನೇ ಗೆದ್ದಷ್ಟೇ ಸಡಗರ. ಆರೆಂಜ್ ಕ್ಯಾಂಡಿ, ಪೆಪ್ಪರ್ಮೆಂಟ್, ಜೀರಿಗೆ ಮಿಠಾಯಿ, ಗುರುತು ಸಿಗದ ಕಲರ್ ಐಸ್ ಕಡ್ಡಿಗಳನ್ನ ಚೀಪ್ತಾ ಇಡೀ ಗಲ್ಲಿ ಸುತ್ತಿದ್ದ ಆ ದಿನಗಳ ರಾಜಯೋಗವೇ ಬೇರೆ. ಬಾಲ್ಯ ಅಂದ್ರೆ ಇದೇ ಅಲ್ವೇ ನೆನಪಾಗೋದು.

ಆಕಾಶದಲ್ಲಿ ಮೋಡ ಕಪ್ಪಿಟ್ರೆ ಸಾಕು, ಶಾಲೆಯಿಂದ ಮನೆಗೆ ಓಡೋ ತವಕ. ಮಳೆಯ ನೀರು ಹರಿಯುವ ಚರಂಡಿಯ ಪಕ್ಕ ನಿಂತು ಹಳೆಯ ನೋಟ್ಬುಕ್ ಪುಟಗಳನ್ನ ಹರಿದು ಮಾಡಿದ ಕಾಗದದ ದೋಣಿಗಳನ್ನ ತೇಲಿಬಿಟ್ಟು ಅದು ಮುಳುಗುವವರೆಗೂ ಅದರ ಹಿಂದೆಯೇ ಓಡುತ್ತಿದ್ದ ಆ ಮುಗ್ಧತೆ. ಬಾಲ್ಯದಲ್ಲಷ್ಟೇ ಇದೆಲ್ಲ ಕಾಣುವುದಕ್ಕೆ ಸಾಧ್ಯ.

ಬ್ಯಾಟ್ ನಂದು, ಫಸ್ಟ್ ಬ್ಯಾಟಿಂಗ್ ನಂದೇ, ಚೆಂಡು ಕಳೆದು ಹೋದ್ರೆ ಹೊಡೆದವನೇ ಹುಡುಕ್ಬೇಕು, ಒನ್ ಸ್ಟೆಪ್ ಔಟ್, ಅಕ್ಕಪಕ್ಕದ ಮನೆಯ ಗಾಜು ಒಡೆದಾಗ ಎಲ್ಲರೂ ದಿಕ್ಕಾಪಾಲಾಗಿ ಓಡ್ತಿದ್ದಂತ ಆ ಕ್ಷಣಗಳು. ಇಂದೆಲ್ಲಿವೆ ಈ ಅದ್ಭುತ ಕ್ಷಣಗಳು?

ಆಗ್ತಾ ಇತ್ತು. ಇವತ್ತಿನ ಹಾಗೆ ಮೊಬೈಲ್ ಬ್ಯಾಕಪ್ ಇರಲಿಲ್ಲ, ಆದ್ರೆ ಆ ಕತ್ತಲೆಯೇ ನಮಗೆ ಕಣ್ಣಾಮುಚ್ಚಾಲೆ ಆಡಲು ಸಿಗುತ್ತಿದ್ದ ಒಂದು ದೊಡ್ಡ ರನ್ವೇ. ಕತ್ತಲಲ್ಲೇ ಕೂಗುತ್ತಾ, ಕತ್ತಲಲ್ಲೇ ಹುಡುಕುತ್ತಾ, ಕತ್ತಲಲ್ಲೇ ಕರಗಿದ ಬಾಲ್ಯ ಇದು.

ಪೆನ್ನಿನ ಇಂಕ್ ಕೈಗೆಲ್ಲ ಸವರ್ಕೊಂಡು ಮುಖಕ್ಕೆ ಹಚ್ಚಿಕೊಂಡು ನಾನು ಓಟ್ ಮಾಡಿದ್ದೀನಿ ಅಂತ ಗೆಳೆಯರ ಮುಂದೆ ಪೋಸ್ ಕೊಡ್ತಿದ್ದಂತ ಆ ಬಾಲಿಶತನ ಬಾಲ್ಯದ ಸುಂದರ ನೆನಪುಗಳ ಬುತ್ತಿಯಲ್ಲಿ ನಿಮಗೂ ಇದೆಯಲ್ವೇ? ದುಡ್ಡು ಗಳಿಸುವ ಓಟದಲ್ಲಿ ನಾವೆಲ್ಲ ತುಂಬಾ ದೊಡ್ಡವರಾಗಿ ಬಿಟ್ವಿ. ಆದ್ರೆ ಆ ಓಟದಲ್ಲಿ ನಮ್ಮ ಒಳಗಿದ್ದ ಒಂದು ಸಣ್ಣ ಮಗುವನ್ನ ಎಲ್ಲೋ ಮರೆತು ಬಂದು ಬಿಟ್ವಿ. ಇವತ್ತು ನಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಆದ್ರೆ ಮಾತಾಡೋದಕ್ಕೆ ಹಳೆಯ ಗೆಳೆಯರಿಲ್ಲ. ವಾಟ್ಸಪ್ ಗ್ರೂಪ್ಗಳಿವೆ, ಆದ್ರೆ ಗಲ್ಲಿಯ ಕಟ್ಟಿಯ ಮೇಲೆ ಕೂತು ಆಡುತ್ತಿದ್ದ ಹರಟೆ ಇಲ್ಲ. ಎಸಿ ರೂಮಿನ ಸುಖವಿದೆ, ಆದರೆ ಅಮ್ಮನ ಮಡಿಲಲ್ಲಿ ಮಲಗಿದಾಗ ಸಿಗುತ್ತಿದ್ದ ಆ ಗಾಢವಾದ ನಿದ್ದೆ ಇಲ್ಲ. ಎಲ್ಲವನ್ನೂ ಕಳೆದುಕೊಂಡ್ವಿ ಬಾಲ್ಯದಲ್ಲೇ.

0: ಬಾಲ್ಯದ ದಿನಗಳು ಮುಗಿದು ಹೋಗಿರಬಹುದು, ಆದರೆ ನಮ್ಮೊಳಗಿನ ಮಗು ಇನ್ನೂ ಸತ್ತಿಲ್ಲ. ಸಮಯ ಸಿಕ್ಕಾಗ ಹಳೆಯ ಗೆಳೆಯರಿಗೆ ಒಂದು ಫೋನ್ ಮಾಡಿ ಮಾತನಾಡಿ. ಮುಂದಿನ ಬಾರಿ ಜೋರು ಮಳೆ ಬಂದಾಗ ಕಚೇರಿಯ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಒಂದು ಕಾಗದದ ದೋಣಿ ಮಾಡಿ ನೀರಿನಲ್ಲಿ ಬಿಡಿ, ಮುಳುಗುವವರೆಗೂ ನಿಂತು ನೋಡಿ. ಇದಾಗಿತ್ತು ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ. ಹಾಡು ಮಾತು ಎರಡೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ ಸರಿಯಾಗಿ 9:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸುರೋಂಕಿ ಪಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆಯಲ್ಲಿ ನಾನು ಮಧು ಜೈತ್ರಾ. ಕೇಳ್ತಾರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 9:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸುರೊಂಕೆ ಬಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಬಗ್ಗೆ ಯೋಚನೆ ಮಾಡಿ ಪೂರ್ತಿ ಅದೇನು ಅದರ ವಿಷಯ ಏನು ಅಂತ ಪೂರ್ತಿ ಅದರ ಬಗ್ಗೆ ಮಾಹಿತಿ ತಗೊಂಡು ಆಮೇಲೆ ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿ ವಿಶ್ವಾಸ ಅನ್ನೋದು ಖಂಡಿತವಾಗ್ಲೂ ಇರಬೇಕು.

ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮ ಮನಸ್ಸಿನ ಆಳದ ಮಾತಿಗೆ ಕಿವಿಯಾಗಿ, ಪಾಸಿಟಿವ್ ಆಗಿ ಚಿಂತಿಸಿ. ನಿಮ್ಮ ದೌರ್ಬಲ್ಯಕ್ಕಿಂತ ಹೆಚ್ಚಾಗಿ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಯಾವುದೇ ಕೆಲಸವನ್ನು ಸಂಪೂರ್ಣವಾಗಿ ಗೊತ್ತಿದ್ದು ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ಸಮಯ 9:33, ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಮಯ 9:49 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಯಾವುದೇ ಕೆಲಸ ಮಾಡುವಾಗ ಬರೀ ಕೆಟ್ಟದನ್ನೇ ಯೋಚನೆ ಮಾಡೋದು ಬೇಡ ಅನ್ಸತ್ತೆ, ಆದರೆ ಕೆಟ್ಟದ್ದೇನಾದರೂ ಸಂಭವಿಸಿದ್ರೆ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು. ಅಂದರೆ ನೆಗೆಟಿವ್ ಥಿಂಕಿಂಗ್ ನಮ್ಮ ಆತ್ಮವಿಶ್ವಾಸಕ್ಕೆ ಖಂಡಿತ ಹೊಡೆತ ಕೊಟ್ಟೇ ಕೊಡುತ್ತೆ. ಸಮಯ 9:50 ಆಗಿದೆ, ನೀನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ರಾತ್ರಿ ನಮಸ್ತೆ, ರಾತ್ರಿಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ, ಧನ್ಯವಾದಗಳು ಅಂತ ಶಿವಮೊಗ್ಗದಿಂದ ಮೂಡಲ ವಿಠಲಾಪುರ ಶ್ರೀಧರ್ ಪದ್ಮ ಅವರು ಸಂದೇಶನ ಕಳಿಸಿದ್ದಾರೆ. ಹನುಮಂತೇಗೌಡ ಹಾಡ್ಲಿಯಿಂದ ಮಂಡಿಕಲ್ ಕೃಪಾ ಅವರು ಸಂದೇಶ ಕಳಿಸಿದ್ದಾರೆ, ಅವರ ಜೊತೆಗೆ ಪುಷ್ಪಾ ಶಾನುಭೋಗರ್ ರವಿ ಭಟ್ಟರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ನೀವು ಕೊಟ್ಟ ಮಾಹಿತಿ ಹಾಡುಗಳು ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಮತ್ತೆ ಅವ್ರ ಜೊತೆಗೆ ದಿನೇಶ್ ಹೆಗ್ಡೆ ಅವರು, ಕಾರ್ಯಕ್ರಮ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಧರ್ಮಣ್ಣ ದನ್ನಿ ಅವರು ಮತ್ತೆ ಹಾಡುಗಳು ಎಲ್ಲಿಂದ ಹುಡುಕ್ತಿದ್ದೀರಿ, ಖುಷಿ ಕೊಡ್ತಾ ಇದೆ ಅಂತ ನಂದಿನಿ ಪದ್ಮನಾಭನ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳಿಗೂ ಖುಷಿಯಾಯಿತು, ಧನ್ಯವಾದ ಅಂತ. ಕೃಷ್ಣ ಮಣ್ಣೂರು ಕುಂದಾಪುರದಿಂದ ಸಂದೇಶನ ಕಳಿಸಿದರೆ, ಅನಿಲ ಬಿಷ್ಟನ್ನ ಅವರ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶನ ಕಳಿಸಿದರೆ, ವಿಜಯಪುರದಿಂದ ಇಸ್ಮಾಯಿಲ್ ಅವರು ಮತ್ತೆ ಮುಜೆ ಬಹುತ್ ಖುಷ್ ಹುವಾ ಅಂತ ಅನುಷಾ ಸಂದೇಶನ ಕಳಿಸಿದರೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಇದು ಇವತ್ತಿನ ಸುರೋಂಕಿ ಪಲ್ ಆಗಿತ್ತು. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:03 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಕನಸಿನ ಲೋಕಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆಯಲ್ಲಿ ನಾನು ಮಧು ಚೈತ್ರ. ಕೆಲವೊಂದು ವಿಷಯಗಳು ಜೀವನದಲ್ಲಿ ಕನಸಾಗಿ ಉಳಿದು ಬಿಡುತ್ತೆ. ಆಹಾ, ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ಕೊಂಡ್ರು ಕೂಡ ಅದೆಲ್ಲ ಮತ್ತೆ ವಾಪಸ್ ಸಾಧ್ಯ ಆಗದೇ ಇರುವಂತಹ ಕನಸುಗಳಾಗ್ಬಿಡುತ್ತೆ. ಅದರಲ್ಲಿ ಅವಿಭಕ್ತ ಕುಟುಂಬ ಕೂಡ ಒಂದು. ಒಂದೇ ಸೂರಿನ ಅಡಿಯಲ್ಲಿ ಅಥವಾ ಒಂದೇ ವಾತಾವರಣದಲ್ಲಿ, ಒಂದೇ ಆವರಣದಲ್ಲಿ ಅನೇಕ ತಲೆಮಾರುಗಳು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳು, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಮತ್ತೆ ಸೋದರ ಸಂಬಂಧಿಗಳು, ಈ ಎಲ್ಲರೂ ಒಟ್ಟಾಗಿ ವಾಸ ಮಾಡುವಂತಹ ಒಂದು ವ್ಯವಸ್ಥೆ, ಇದನ್ನ ತುಂಬು ಸಂಸಾರ ಅಂತಲೂ ಕೂಡ ಕರೀತಾ ಇದ್ರು. ಇಂತಹ ತುಂಬು ಸಂಸಾರಗಳು ಖಂಡಿತವಾಗ್ಲೂ ಇವತ್ತಿಗೆ ಮರೀಚಿಕೆಯೇ ಹೌದು. ಅಂತಹ ಮರೀಚಿಕೆಯ ತುಂಬು ಸಂಸಾರಗಳು ನಮ್ದಾಗಿತ್ತು ಅನ್ನೋದು ಒಂದು ನೆನಪಾದ್ರೆ ಮುಂದಕ್ಕೆ ಹಿಂಗೆಲ್ಲ ಆಗತ್ತೆ ಅನ್ನೋದು ಒಂದು ಕನಸೇ ಸರಿ. ಇಂತಹ ವಿಷಯಗಳ ಬಗ್ಗೆ ಒಂದಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ ಮಧು ಚೈತ್ರ. ಈ ಕನಸಿನ ಲೋಕದ ಪಯಣದಲ್ಲಿ ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಭೂಮಿಯ ಬರಿಸುವಂತೆ ಮೈಯಲ್ಲಿರೋ ರಕ್ತವೆಲ್ಲ ಕೆನೆಯುತ್ತಾ ಕುಣಿಯಲೀಗ ಆಡೋ ನಾಯಕ ಯಕಿ ನಾಟು ನಾಟು ನಾಟು
1: ಅರೆ ಹಬ್ಬು ಬಿಂಬು ಪಕ್ಕ ಕಿಟ್ಟು ಎದೆಯಲ್ಲಿರೋ ಪ್ರಾಣವೆಲ್ಲ ಕಾಲಿಗಿಳಿದು ಆಡಲೀಗ ಕುಡಿಯೋಣ ಸರಾಸರಿ ನಾಟು ನಾಟು ನಾಟು.

ದೇಶದ ಫ್ಯೂಚರ್ ಅನ್ನ ರೂಪಿಸೋರು ಇವರೇ ಮಕ್ಕಳು, ಗೊತ್ತಿದೆ, ಖಂಡಿತವಾಗ್ಲೂ ಗೊತ್ತಿದೆ. ಆದ್ರೆ ನಾವು ಇವತ್ತು ಕೂಡು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ವಿ. ಕೂಡು ಕುಟುಂಬಗಳು ಕೂಡ ನಾಳೆ ದೇಶದ ಫ್ಯೂಚರ್ನ ರೂಪಿಸುವಂತಹ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಲ್ವಾ. ನಮ್ಮ ಈ ಒಂದು ಕೌಟುಂಬಿಕ ಪರಂಪರೆನ ಒಂದಿಷ್ಟು ಅವಲೋಕಿಸ್ತಾ ಹೋದ್ರೆ ಈ ಸಮಾಜದಲ್ಲಿ ಅವಿಭಕ್ತ ಕುಟುಂಬಗಳು ತುಂಬಾ ಒಂದ್ ಕಾಲದಲ್ಲಿ ತುಂಬಾ ಸಾಮಾನ್ಯವಾಗಿತ್ತು. ಈ ವ್ಯವಸ್ಥೆ ಎಲ್ಲಾ ವಿಷಯಗಳಲ್ಲೂ ಒಂಥರ ಒಳ್ಳೇದು ಅನ್ನೋಂಗೆ ಇತ್ತು. ಮೇಲಾಗಿ ಅವತ್ತಿನ ಕಾಲಕ್ಕೆ ಅದು ಖಂಡಿತ ಅನಿವಾರ್ಯ ಕೂಡ ಆಗಿತ್ತು. ಊರಿನ ಎಲ್ಲಾ ಕುಟುಂಬಗಳು ಅವಿಭಕ್ತ ಕುಟುಂಬಗಳೇ ಆಗಿದ್ದ ಒಂದು ಕಾಲ ಇತ್ತು. ಅವರಿಗೆ ಇಷ್ಟ ಇದ್ದ ಸ್ವಯಂ ಇಚ್ಛೆಯಿಂದಲೋ ಅಥವಾ ಯಾವುದೋ ಒಂದು ಸಾಮಾಜಿಕ ಕಟ್ಟುಪಾಡುಗಳಿಂದಲೋ ಅಥವಾ ಅನಿವಾರ್ಯತೆಯಿಂದಲೋ ಒಂದೊಂದು ಸಂಸಾರದಲ್ಲಿ ಸಾಕಷ್ಟು ಜನ ಕೂಡಿ ಬಾಳಿದ್ದನ್ನು ಕೂಡ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಇತ್ತೀಚಿನ ದಿನಗಳಲ್ಲಂತೂ ಈ ಅವಿಭಕ್ತ ಕುಟುಂಬಗಳು ಕಾರಣಕ್ಕೆ ಸಿಗೋದೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ಹಿಂದಿನ ದೊಡ್ಡ ಮನೆತನದ ಭಾಗ ಏನು ಭಾಗ ಆಗಿತ್ತೋ ಆ ಭಾಗಗಳ ಸಣ್ಣ ಸಣ್ಣ ತುಂಡುಗಳನ್ನು ಇವತ್ತು ಪುಟ್ಟ ಪುಟ್ಟ ಕುಟುಂಬಗಳನ್ನು ನಾವು ನೋಡಬಹುದು. ಇತ್ತೀಚಿನ ದಿನಗಳಲ್ಲಂತೂ ಗಂಡ ಹೆಂಡತಿ ಮಕ್ಕಳು ಮಾತ್ರ ಕೂಡಿರೋ ಸಂಸಾರನೇ ಒಂದು ಕೂಡು ಕುಟುಂಬ ಅನ್ನೋಂಗಾಗ್ಬಿಟ್ಟಿದೆ. ಬೆಳೆದ್ಮೇಲೆ ಮಕ್ಕಳು ದೂರ ಆಗಿ ಬರೀ ಗಂಡ ಹೆಂಡತಿ ಅಷ್ಟೇ ಸೀಮಿತ ಆಗಿರೋ ಕುಟುಂಬಗಳನ್ನು ಕೂಡ ನಾವು ಎಲ್ಲ ಕಡೆ ಕಾಣಬಹುದು ಖಂಡಿತವಾಗ್ಲು. ಸಮಯ 10:17 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮತ್ತಷ್ಟು ವಿಷಯಗಳು ಇದ್ರ ಬಗ್ಗೆ ನೀವು ಕೂಡ ನಮಗೆ ಸಂದೇಶನ ತಲುಪಿಸಿ ನಿಮ್ಮ ಅನಿಸಿಕೆ ಅನುಭವಗಳನ್ನ. ನಿಮ್ ಜೊತೆಯಾಗಿರೋದು ನಾನು ಮಾಧು ಚೈತ್ರ, ಕೇಳ್ತಾರಿ ಇದು ಕನ್ನಡ ಕಾಮನಬಿಲ್ಲು 101.3.

ಹಾಡುಗಳು ಕೇಳ್ತಾ ಇದ್ವಿ, ಖುಷಿ ಕೊಡ್ತಾ ಇದೆ ಅಂತ ತೀರ್ಥೇಶ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ವೀರೇಶ್ ಅವರ ಸಂದೇಶ ತಲುಪಿದೆ, ಜೊತೆಗೆ ಚಂದದ ಹಾಡ್ಕಂಡ್ರಿ ಥ್ಯಾಂಕ್ ಯು ಅಂತ ಚಂದ್ರು ಹಸನವಾಡಿಯಿಂದ ಸಂದೇಶನ ಕಳಿಸಿದ್ದಾರೆ. ಪ್ರೋಗ್ರಾಮ್ ವಿಷಯ ಅಂತೂ ಸೂಪರ್ ಆಗಿದೆ, ಈ ತರಹ ಇದ್ರೆ ಕಷ್ಟ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಶ್ರೀನಾಥ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದ ಅಂತ ದಾವಣಗೆರೆಯಿಂದ ಶಿವಾನಂದ್ ಹುಲೂರ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೇನುಗೂಡು ನಾವೆಲ್ಲ ಹಾಡು ನೆನಪಾಯ್ತು, ನಮ್ಮ ಬಾಲ್ಯವೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಆಡಿ ಬೆಳೆದವರು ನಾವು, ಈಗ ಕೆಲಸದ ವಿಷಯವಾಗಿ ಎಲ್ಲರೂ ಬೇರೆ ಬೇರೆ ಕಡೆ ಆದರೂ ಕೂಡ ಮತ್ತೆ ವಾಪಸ್ಸು ಆ ದಿನಗಳಿಗೆ ಹೋಗೋಕ್ಕೆ ನಿಜಕ್ಕೂ ಖುಷಿ ಅನ್ಸುತ್ತೆ, ಆದರೆ ಅದು ಸಾಧ್ಯ ಇಲ್ಲ ಅನ್ನೋದೇ ಬೇಜಾರು ಅಂತ ಅನುಷಾ ಸಂದೇಶನ ಕಳಿಸಿ ಹೇಳ್ತಿದ್ರೆ. ಅನಿಲ ಬಿಷ್ಣನವರವರು ಸಂದೇಶನ ಕಳಿಸಿ ಚಿಕ್ಕೋಡಿಯಿಂದ, ಅವಿಭಕ್ತ ಕುಟುಂಬ ಮರೆಯಾಗ್ತಾ ಇದೆ, ನಿಮ್ಮ ಮಾತು ಸರಿಯಾದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದು ನೀವು ನೋಡಿದ್ರು ಇನ್ನೂ ಜೀವಂತ ಇವೆ, ನನ್ನ ಹೆಂಡತಿ ಮನೆಯಲ್ಲಿ 48 ಜನ ಇನ್ನೂ ಕೂಡು ಕುಟುಂಬದಲ್ಲಿ ಬದುಕ್ತಾ ಇದ್ದಾರೆ, 32 ಓಟುಗಳಿದೆ ಮೇಡಮ್ ನನ್ನ ಮಗಳ ಮದುವೆ, ಈ ಎಲ್ಲರೂ ಕೂಡಿ ಮಾಡಿದ್ರು, ಯಾಕಂದರೆ ಅವಳು ಚಿಕ್ಕನಿಂದ ಅಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡಿದ್ಲು. ಇವ್ರ ಮನೆ ಅಂದರೆ ದರ್ವಾಜೆ ಅರ್ಧ ಎಕರೆ ಇದೆ, ಬರೀ ಮನೆನೇ ಅರ್ಧ ಎಕರೆ ಇದೆಯಂತೆ ಇವ್ರ ಮನೆ ಮುಖ ಅದು ಬಾಗಿಲಿಂದ, ಆನೆ ಸರಾಗವಾಗಿ ಒಳಗೆ ಬರುತ್ತಂತೆ ಮತ್ತೆ ಹೊರಗೆ ಹೋಗುತ್ತಂತೆ, ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ನೀವು ಬಂದು ಕಣ್ಣಾರೆ ನೋಡಬಹುದು ಅಂತ ಅನಿಲ್ ವಿಷಣ್ಣನವರವರು ಸಂದೇಶನ ಕಳಿಸಿ ಹೇಳ್ತಿದ್ರೆ. ಖುಷಿ ಆಗುತ್ತೆ ಇಂಥ ವಿಷಯಗಳನ್ನ ಕೇಳುವಾಗ ಅಲ್ವಾ. ಮತ್ತೆ ಮಂಜುಶ್ರೀ ಧಾರವಾಡದಿಂದ ಸಂದೇಶನ ಕಳಿಸಿ, ಕುಡು ಕುಟುಂಬ ನನಗಂತೂ ತುಂಬಾ ಇಷ್ಟ, ಇದರಿಂದ ಹಣದ ಗಳಿಕೆ ಕಡಿಮೆ, ಸಂಬಂಧಗಳು ಗಟ್ಟಿಯಾಗುತ್ತೆ ಅಂತ ಹೇಳ್ತಿದ್ರೆ. ಪ್ರಭಾಕರಯ್ಯ ಅವರು ಸಂದೇಶನ ಕಳಿಸಿ, ದೀಪ ಪಿ ರುದ್ರೇಶ್ ಇವರೆಲ್ಲರೂ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಇವತ್ತಿನ ಕನಸಿನ ಲೋಕದ ಹಾಡುಗಳು ಅರ್ಥಪೂರ್ಣ, ವಿಷಯ ಕೂಡ ತುಂಬಾ ಚೆನ್ನಾಗಿ ಆಯ್ದುಕೊಂಡಿದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಿರಳವಾಗಿರೋ ಇವತ್ ಈ ದಿನಗಳ ಕೂಡು ಕುಟುಂಬದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರದಿಂದ ಸಂದೇಶನ ಕಳಿಸಿ ಹೇಳ್ತಾರೆ, ಅವಾಗಿನ ಕಾಲದಲ್ಲಿ ಕೂಡು ಕುಟುಂಬ ಅವಿಭಕ್ತ ಕುಟುಂಬ ವ್ಯವಸ್ಥೆ ಏನಿತ್ತು ಅದು ಸಾಮಾನ್ಯವಾಗಿತ್ತು, ಒಂದೇ ಮನೆಯಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿ ಇವರೆಲ್ಲರೂ ಹಂಚ್ಕೊಂಡು ತಿಂತಾ ಇದ್ರು, ಪರಸ್ಪರ ಸಹಕಾರ ಪ್ರೀತಿ ಗೌರವ ಎಲ್ಲನೂ ಇರ್ತಾ ಇತ್ತು, ಒಂದು ಆ ಕುಟುಂಬದ ಪ್ರಮುಖ ಶಕ್ತಿ ಒಗ್ಗಟ್ಟಾಗಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಕೆಲಸ ಶಿಕ್ಷಣ ನಗರ ಜೀವನ ಅಂತ ಸಾಕಷ್ಟು ಕಾರಣಗಳಿಂದ ಸಾಕಷ್ಟು ಜನ ಬೇರೆ ಬೇರೆ ಕುಟುಂಬಗಳು ಪ್ರತ್ಯೇಕ ಕುಟುಂಬಗಳನ್ನು ಆರಿಸ್ಕೊಳ್ತಿದ್ದಾರೆ, ಇದರಿಂದ ಅವಿಭಕ್ತ ಕುಟುಂಬಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಆದರೂ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಪ್ರೀತಿ ಗೌರವ ಮತ್ತು ಬಾಂಧವ್ಯ ಉಳ್ಕೊಂಡ್ರೆ ಕುಟುಂಬದ ಮೌಲ್ಯಗಳು ಸದಾ ಜೀವಂತವಾಗಿರುತ್ತೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ರೆ. ನಿಮಗೂ ಕೂಡ ಧನ್ಯವಾದಗಳು. ಕನಸಿನ ಲೋಕದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ ಕೇಳ್ತಾ ಇರಿ. ನಿಮ್ಮ ಸಂದೇಶಗಳನ್ನ ತಲುಪಿಸಿ ನಮಗೆ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸ್ನೇಹಿತರೆ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದು ಇವತ್ತಿನ ಪ್ರಸಾರ ಕಾರ್ಯ. ಮತ್ತೆ ನಾಳೆ ಬೆಳಗ್ಗೆ ನಮ್ಮ ಪ್ರಸಾರ ಕಾರ್ಯ 5:53 ಆರಂಭ ಆಗುತ್ತೆ. ಇದೀಗ ಕೇಳಿ ಎಫ್ ಎಂ ಗೋಲ್ಡ್ ಪ್ರಸಾರ.
1: पक्षों के बीच कल कतर में वार्ता के नए दौर की घोषणा की है. इधर ईरान ने राष्ट्रपति

मुझे लूट लो मेरे नजदीक आके कि मैं मौत से

ಸಮಾನಾಗಿ